ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ್ ಕತ್ತಲ್ ಸರ್, ವೃದ್ಧ ವಿಪ್ರ ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನೆಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.

ಭಗವಾನ್ ವಾಸುದೇವ ಸ್ವಾಮಿ ಪರಿಪಾಲನೆ ಮಲ್ಪಳೆ ದೇವರೇ. ನರಮಾನರ ಬದುಕು ಪಂಡ ಪರಿಪುನ ನೀರು ಎಂದು ಪಂಡಿರು ತೆರಿದ ನಕಲು. ಪರಿಪುನ ನೀರು ಓಲ್ಲ ಉಂತೆರ ಇಜ್ಜಿ ಓಲೋಲು ಪರಿತೊಂದು ಪೋಪುಣಂದ ಗೊತ್ತುಲ ಇಜ್ಜಿ ಆಂಡ ಕಡೆಗೆ ಸೇರುಣೆ ಕಡಲನು. ಆ ಕಡಲ್ಗೆ ಸೇರುಣಂಚಿನ ಸಂದರ್ಭ ಉಂಟು ದುಂಬು ಬೇತೆ ಬೇತೆ ರೀತಿಯ ಜೀವನಾನುಭವ ಐಕುಂಡಾಪುಂಡು. ನರಮಾನಿಗಳ ಅಂಚನೆ ಓಲೋಲು ದಾನೆ ದಾನೆ ಇಂಚಿಂಚಿ ನನ್ನ ಮಲ್ಪೆಂದು ಗೊತ್ತಿಜ್ಜಿ ಮರಮಟ್ಟು ಮಾತ ಪುಟ್ಟಿನಲ್ಪ ನರಮಾನಿ ಪೋಯಿನಲ್ಪ ಅಂತ ಪನ್ಪಿನ ಹಿರಿಯಾಕಲ ಮಂಜಿ ಗಾದೆ. ಜೀವನ ಅಪಗಪಗ ಅಪಗಪಗ ಬೇತೆ ಬೇತೆ ರೀತಿಯ ಅನುಭವವನ್ನು ಕೊರ್ತಿನಿರ್ದ ಅವರೇನೆ ಜೀವನಗು ನೀರುದ ಒಂಜಿ ಒರುತ ತಾರ್ಕನೆ ಮಲ್ದೇರು ತೆರೆದ ನಕಲು. ವೀರಪಾರ್ಥಿ ಲೋಕಯಿನಿ ಅನನ ಇಂಚಲೆಪ್ಪುಂಡು ಪಾರ್ಥೆ ವೀರೇಂದು ಲೋಕಗು ಗೊತ್ತುಂಡು ಅಂಚ ಪಂಡದು ಪಾರ್ಥಿವೆರು ಪಂಡಯೇರು ಕ್ಷತ್ರಿಯರು ಆಂಡ ಪಾರ್ಥೆ ಪನ್ಪುನಂಚಿನ ಒಂಜಿ ನಿಘಂಟುದ ಆ ಪುದರು ಇಂಕ ಬರೋಡುನ ಪಂಡ ಒಂಜಿ ಪೃಥೆನ ಮಗೇಂದ್ಲ ಅರ್ಥ ನನೊಂಜಿ ಪಾರ್ಥಿವ ವಂಶೋಡು ಪುಟ್ಟಿನಂಚಿನ ಬಿಗಿನಾಯಂದ್ಲ ಅರ್ಥ. ಕ್ಷತ್ರಿಯ ಆದ ಪುಟ್ಟಿನಾಯಗ ಬೇತೆ ಬೇತೆ ಕರ್ತವ್ಯಲು ಉಂಡು ಐಟು ವಿಶೇಷವಾದ ಗೋಬ್ರಾಹ್ಮಣ ಹಿತರಕ್ಷಣೆ. ಬಹುಶಃ ಇನಿ ಯಾನ ಈ ತಿರುಗಾಟಗು ಪಿದಡೋಡಂದ ಕಾರಣ ಅವು. ಇಂದ್ರಪ್ರಸ್ತುಡು ಇಂಕುಲುಪ್ಪುನಂಚಿನ ಪುರ್ತುಡು ಏರಾ ಕಳುವೆರು ಬತ್ತದು ಬಿರಣೆರ್ನ ಅಗ್ರಹಾರಗು ಬೊಗ್ಗೇರು ಪನ್ಪಿನಂಚಿನ ವರ್ತಮಾನ ಬತ್ತಂಡು. ಕ್ಷತ್ರಿಯರಾದ ಇಂಕ್ಲಿನ ಕರ್ತವ್ಯ ದಾನೆ ಬಿರಣೆರ್ನ ಬಂಗನು ಪರಿಹಾರ ಮಲ್ಪೋಡು ಗೋವುಗಳಿನ ರಕ್ಷಣೆ ಮಲ್ಪೋಡು. ಈ ರಡ್ಡೆಲ್ಲ ಮಲ್ಪುನಂಚಿನ ಉದ್ದೇಶಡು ಯಾನ ಪಿದಡ್ನಾಯೆ. ಪಿದಡ್ನಂಚಿನ ಪೊರ್ತುಡು ಇಂದ್ರಪ್ರಸದ ಅರಂತಡೆಡು ಎನ್ನ ಅಣ್ಣೆ ಧರ್ಮರಾಜರು ದ್ರೌಪದಿನ ಒಟ್ಟುಗೂ ಏಕಾಂತುಡಿತ್ತೇರು. ಎಂಕಲ ಆಯುಧದ ಶಾಲೆ ಪಂಡ

ಮೂಡಾಯದ ಕಡೆಗೆ ದೃಷ್ಟಿದೆಯೇ? ಅಲ್ಪ ಕಡಲದ ಅರುಟು ಮಾಮಲ್ಲ ಒಂಜಿ ಮುದಲೆ ಉಂಡು ಪಂಡದ ಪಂಡೇರು ಆಂಡ ಕಡಲ ಮೀ ಅಂದೆ ಆ ಪೂಜಿ ತೀರ್ಥಕ್ಷೇತ್ರಕ್ಕೆ ಹೋಯ್ನ ಎತ್ತಯ್ಯಾನ ಏರ್ಲ ಮೀನ ಮೀದು ಮೀಯರ ಹೋಯ್ನಾಗಲು ಕುಡ ಬೈಜಿರಿಂದ ಪಂಡೇರು ಆಂಡ ಎಂಕೊಂಜಿ ಧೈರ್ಯ ಆ ಉಲುಚಿಯ ಪಂತಲು ನನದುಂಬುಗೂ ಜಲಚರ ಪ್ರಾಣಿಗಳು ಹಿಡಿದು ಈರಿಗೆ ಆ ರೀತಿಯಲ್ಲಿ ಅಪಾಯ ಎಲ್ಲ ಬರ್ಪೂಜಿ ಪಂಡದು ಐದು ತೆರೆ ನೆಂಚಿನ ಯಾನ ಆ ಕಡಲದ ನೀರಿಗೆ ಜತ್ತೆ ಅಲ್ಪ ಒಂಜಿ ಮಲ್ಲ ಕುಂಡ ಇತ್ತಡು ಅಲ್ಪ ಯಾನ ಮೀಪು ನಂಚಿನ ಪೊರ್ತುಡು ಒಂಜಿ ಮುದಲೇ ಎನ್ನ ಅರುಗು ನಿಂಗೇರಂದೇ ಬತ್ತಂಡು ಆಂಡ ಎನ್ನ ಮೈ ಸೋಂಕನ ಪೊರ್ತು ಅವು ಒಂಜಿ ಪೊಣ್ಣಾದ ಪರಿವರ್ತನೆ ಆಂಡು ಅಲ್ಲಡಕೇನ್ನಗ ಅಲೆ ಪಂಡಲು ಬಿರಣೆರ್ನ ಶಾಪೋಡ್ದಾದು ವರ್ಗಾಪರ್ಪುನಂಚಿನ ಅಪ್ಸರ ಸಿರಿ ಈ ರೀತಿಯ ಮೊದಲ ಆತಲು ಯಾನ ಮಾತ್ರ ಆತ ಎನ್ನ ಒಟ್ಟುತ ನಾಲ್ಕು ಜನ ಬೇತೆ ಉಳ್ಳೇರು ಅಕಲು ನಾಲ್ಕು ಕುಂಡುಲಡು ಮೊದಲೇ ಆದಿತ್ತೇರು ಆ ಐವೇರೆಗಲ ಶಾಪ ವಿಮೋಚನೆ ಮಲ್ತದ ಅಕಲ್ನ ಅನುವುದೆತ್ತೊಂದು ಬುಕ್ಕ ಪಡ್ಡಾಯಿ ಕಡಲದ ಕಡೆಗೆ ಯಾನ ಬತ್ತೆ ಆ ಕಡಲದ ಅರುಣೇ ಪತ್ತೊಂದು ಈ ತೆನುಕಾಯ್ದಂಚಿ ಬೈದೆ ಬತ್ತು ತೂಪೆನೆ ಮುಲ್ಪ ಸಮುದ್ರ ತೋಜುಂಡು ಮೂಜಿ ಮೇಯಿಟ್ಲ ಸಮುದ್ರ ತೋಜುಂಡು ಅಪ್ಪಗಂಡ ಮುಲ್ಪದಾದ ಮಲ್ಪುಣೆ ನಿಂಚ ಆಲೋಚನೆ ಮಲ್ಪುಗ

ಈ ಭರತ ವರ್ಷದ ಮಲ್ಲಾದಿಗೇನು ಸಾರನಾಲಯದ ಆದಿಶೇಷಗಳ ಹುಗರಿಯರ ಕಷ್ಟ ಅಂಚೆತ್ತಿನ ಎಡ್ಡೆಡ್ಡೆ ಕ್ಷೇತ್ರಗಳು ಮುಲ್ಪ ಉಲ್ಲ ಏತೇತೋ ಪುಣ್ಯ ತುದೆಕ್ಕಲು ಅವಕ್ಕೆ ಪೂರ ಸೀರ್ತಂದೇ ಅನ್ಬಿನಿ. ಗಂಗಾ ನದಿ ಪಂಡ ಶರೀರೇ ಭರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಿ ದಾನ್ನವೀತೋ ಎಂ ವೈದ್ಯೋ ನಾರಾಯಣ ಹರಿ. ದೇವರನ್ನ ಪಾದೊಡ್ದು ಪುತ್ತಂಚಿನ ಒಂಜಿ ಮರ್ದ ಸತ್ವ ಇತ್ತು ನಂಚಿನ ನೀರು ಗಂಗೆದ ಪಂಡದು. ಗಂಗಾ ಸ್ನಾನಂ ತುಂಗಾ ಪಾನಂ ತಿನಕಾಯಿತ ತುಂಗಾ ನದಿ ಲಂಚನೆ ಅಲ್ಪದ ನೀರಿನ ಸೇವನೆ ಮಲ್ತಂಡ ಆದಿ ವ್ಯಾಧಿಲು ಪೂರ ನಾಶ ಆದು ಪೋಪುಣದು ಲೆಕ್ಕ. ಯಮುನೆ ಆವಡು ಗೋದಾವರಿ ಆವಡು ಕಾವೇರಿ ಆವಡು ಇಂಚಿನ ಮಾತಾ ಪುಣ್ಯತುದೆಕ್ಲಿಡು ಮೀದು ಅಲ್ಪಲ್ಪ ಇತ್ತು ನಂಚಿನ ಕ್ಷೇತ್ರ ಸಂದರ್ಶನ ಮಾಡ್ದದು. ಹೂವೇ ಒಂಜಿ ಪಂಥ ಇಜ್ಜಂದೆ ಶೈವನ ವೈಷ್ಣವನ ಶಾಕ್ತನ ವಾ ಪಂಥಗುಲ ಒಳಗಾವಂದೆ ಅಲ್ಪ ಅಲ್ಪ ವಾ ಶಕ್ತಿನುಲ್ಲೋನ ಅವಿನ ಮಾತ ಆರಾಧನೆ ಮಲ್ತೆ ಪೂಜೆ ಮಲ್ತೆ. ಈ ಮೇಕೆ ತುಳುನಾಡುಗಳ ಪೋದು ದೈವ ದೇವರನ್ನ ಆರಾಧನೆ ಎಲ್ಲ ಆಂಡು ಮಾತ ಆಯಿನ ಹಿಡಿದ ಬುಕ್ಕ ಕಡೆಗೆ ಈ ತೆನಕಾಯಿತ ಸಮುದ್ರದ ಬರೀಕಿ ಯಾನು ಬತ್ತೀನಿ ಮುಲ್ಪ ಉಂತದು ತೂನಗ ಭಾರಿ ಸಂತೋಷ ಆಪುಂಡು. ಒಂಜೆ ಮೇ ಹಿಡಿದು ಮೂಡಾಯ್ದ ಸಮುದ್ರ ನನೊಂಜೆ ಮೇ ಹಿಡಿದು ಪಡ್ಡಾಯ್ದ ಕಡಲು ಬುಕ್ಕ ತೆನಕಾಯ್ದ ಈ ಸಾಗರ ಒಂದು ಮೂಜಿ ಒಂಜಾಯಿನ ಪೊರ್ಲು ಎತ್ತು ಪೊರ್ಲು ತುಲೆ ಅದ್ವೈತ ಪನಪಿನಿ ಉಂದೇ ಬೇತೆ ಬೇತೆ ಪಂತುಲು ಸೇರದು ಒಂಜೇ ಪನಪಿನ ಅಂಚಿನಂಜಿ ಪಾತೆರ ಪನ್ಪಿರತ್ತೇ ಏತೇತೋ ನದಿಕ್ಕಲು ಇತ್ತಂಡಲ ಅವು ಸೇರುಣಿ ಕಡಲಿಗೆ.

ಅಂಚನೆ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಾಹ ಸರ್ವದೇವ ನಮಸ್ಕಾರಾಹ ಕೇಶವ ಪ್ರತಿಗಚ್ಚತಿ. ಏರೆಗೆ ನಮಸ್ಕಾರ ಮಾಡ್ತಿಲ್ಲ ಸೇರುಣೆ ಒಂಜೇ ಶಕ್ತಿಗೆ ಪನ್ಪಿನ ಅಂಚನ ಸತ್ಯನು ಆಮೇ ಹಿಡಿದು ಈ ಮೇ ಹಿಡಿದು ಸೇರಿನಂಚಿನ ಕಡಲು ಉಂಜಾಯಿನವು ಎಂಕ ತೋಜಾಂಡು. ಈ ಕಡಲು ಎಂಚಾಂಡಿನ ಬಂಡ ಬೇತೆ ಬೇತೆ ನದಿಕ್ಕಲು ಅವೇತೋ ಬತ್ತು ಮುಲ್ಪ ಸೇರಿದನು ಆತು ಸುದೆಕ್ಕಲು ಒಂಜಾದ ನೀರದ ರಾಶಿ ಆತನು. ಅಂಚಿನ ಪವಿತ್ರವಾಯಿನ ಕ್ಷೇತ್ರ ಒಂದು ನೆಕ್ಕೆ ಧನುಷ್ಕೋಟಿಯಿಂದ ಕುದರಿಗೆ ಒಂಜಿ ಕಾಲೊಡು ಶ್ರೀರಾಮ ದೇವರು ಲಂಕೆಗೆ ಪೋಪುನಂಚಿನ ಪುರ್ತುಡು ಮುಲ್ಪ ಉಂತುದು ತನ್ನ ಕೈತ ಬಿರುಣು ಊರ್ದೇರಿಗೆ. ಆ ಊರಿನ ಜಾಗ ಕೋಡಿ, ಈ ಧನುಷ್ಕೋಡಿ. ಮುಲ್ಪ ಶ್ರೀರಾಮದೇವೆಲ್ಲ ಹನುಮಂತೆಲ್ಲ ಸೇರಿದು ಸ್ಥಾಪನೆ ಮಲ್ತಿನಂಚಿನ ರಾಮೇಶ್ವರ ಲಿಂಗ ಉಂಡು. ಆ ರಾಮೇಶ್ವರನ ದರ್ಶನಲ್ಲ ಯಾನ ಮಂದೆ ಅಯ್ಯಡ್ದು ಬುಕ್ಕ ಒಂತೆ ಅಂಚಿಂಚಿ ದಾದ ಉಂಡು ತೂಕ ಅಂದ ಬನ್ನಗ ಕಡಲದ ಮೀದಾಂಡು ತೀರ್ಥ ಸ್ನಾನ ಮಾಲ್ದಾಂಡು ದೇವರಿನ ದರ್ಶನಾಂಡು ನನ ಒಂಜಿಂಕ ಆಸೆ. ರಾಮದೇವರು ಲಂಕೆಗೆ ಪಾಂಪು ಪಾಡ್ತಿರೋದು ಎನ್ನು ಕತೆಟ್ಟಕ್ಕೆ ಎನ್ನಾಯಿ ಅವನು ಸ್ವಂತ ತೂಪುನಂಚಿನ ಒಂದು ಅವಕಾಶ ಉಂಡತ್ತ ಅವು ದಾಲ ಸೋವು ತಿಕ್ಕುಂಡ ಪಂಡದು ಒಂತೆ ಅಕರ ಪೂಪೆ.

0: ಮಾಮಲ್ಲ ಅರ್ಸಂತ ಉಡಲಾದು ಪೋಯಾನ. ಈ ನೋಟ ಭಾಗ್ಯವಂತರಿಗೆ ಮಾತ್ರ ತುಯ್ಯರ ತಿಕ್ಕು ನಾವು. ಆ ಕಾಲಡು ರಾಮಾಯಣ ಪರ್ಪಿನಂಚಿನ ಒಂಜಿ ಮಾಮಲ್ಲ ಇತಿಹಾಸನೇ ಆದುಪೋಂಡು ಐತ ಮಹಾನಾಯಕೆ ಶ್ರೀರಾಮಚಂದ್ರೆ ಮಲ್ತಿನ ಕಜ್ಜ ಒಂಜಿರಡ್ಡತ್ತು. ಆ ರಾಮದೇವರನ ಸುಗಿಪು ಇನಿಕಲ ಉರಿತಂಡ ಐಕೆ ತಾರ್ಕಣೆ ಆದ ತೋಜಿನಂಚಿನವು ಈ ಸಂಕ ಪಂಡ ಒಂಜಿ ಪಾಂಪು ನೂದು ಯೋಜನ ವಿಸ್ತಾರವಾಯಿನಂಚಿನ ಸಮುದ್ರಗೆ ಅವೇಕ ಈ ಧನುಷ್ಕೋಟಿಡ್ದು ಲಂಕೆ ಮುಟ್ಟ. ರಾಮದೇವರು ಮಂಗಿರಣ್ಣು ಸೇರ ಒಂದು ಸಂಕ ಕಟ್ಟದೇರು ಪನಿಪಿನವು ಕಥೆಟ್ಟು ನಮ್ಮ ಕೇಂಡಿನಂಚಿನ ಸತ್ಯ. ಅವು ಅನ್ನಂದು ಪನ್ಪುನೆಗೆ ಮುಲ್ಪ ಸೋವು ತುಕ್ಕೊಂದುಂಡು ಪಂಡ ಇಡೀ ಸಂಕಾತು ಯಾರ ತಿಕ್ಕುಜಿ ತಪ್ಪಂಡ ರಾಮದೇವರೇ ಇನ್ನು ತುಂಡು ಮಲದ ಬರ್ತೇರಂದು ಕಥೆಯನ್ನು ಕೇಂದಿನೇ ಅಂಡ ಐತ ಒಂಜಿ ಸೋವು ಲಕ್ಷಣ ಮುಲ್ಪ ಉಂಡು. ರಾಮನ ಬಗ್ಗೆ ಗೌರವ ಇತ್ತಿನ ಯಾನು ಇನಿಕೆ ಏರೇ ಒರಿ ಬಿಲ್ಗಾರೆ ಒರಿ ಛತ್ರೆ ಅನ್ನಂದಾಂಡ ತಾನು ಬಿರುಪಗರಿ ಪತ್ತನಾಗ ದುಂಬತ್ತಾಯ ನೆಂಪು ಮಲ್ಪಡಾಯಿನಿ ಕೋದಂಡ ದೀಕ್ಷಾ ಗುರು ಆಯ್ನಂಚಿನ ಶ್ರೀರಾಮಚಂದ್ರ ದೇವರೇನು ಎಂಕ್ಲಾ ಆರ್ನ ಬಗ್ಗೆ ಗೌರವ ಭಾವನೆ ಖಂಡಿತ ಉಂಡು. ಅಂಚ ಪಂಡದು ರಾಮನಂಚಿನ ಒಂಜಿ ಮಾಮಲ್ಲ ಬಿರುಪಗರಿ ಕಲ್ತಿನಾರು ಬಜಿ ಮಂಗೆರೇನು ಉಪಯೋಗ ಮಲ್ತೊಂದು ಈತ ಮಲ್ಲ ಸಂಕ ಕಟ್ಟುನಂಚಿನ ಅಗತ್ಯ ಇತ್ತಂಡ ಅಂದು ಎನ್ನ ಮನಸ್ಸಿಗೆ ತೋಜುವಿನಿ. ಅಂಚ ಪಂಡದು ದಾಯ ಮಲ್ತೇರು ಕಾರಣ ಉಪ್ಪು ಐನ್ ಪಿನೋಡು ಒಂದೊಂದು ಆಸೆ ಎಂಕ್ ಅಂಡ ಏರಡ ಕೇಳುನಿ. ಅಲ್ಪ ಮುಲ್ಪ ಕೆಲವು ಯಾತ್ರಾರ್ಥಿಗಳು ಪೋಂದು ಬರೋಂದು ಉಳ್ಳೇರು ಅಕ್ಕಳಿಗೆ ಅಕ್ಕಲೇ ಉಳಿದುರ್ದು ಬರ್ತೇನೆ ಅಂದ್ರೆ ಗೊತ್ತಿ ಬಂದ ಬುಕ್ಕ ಈ ಕತೆ ಮಾತಾಗಲಿ ಎಡಗೇನರ ಪಂಡ ಅಪ್ಪಕಂಡ ಆ ಕಾಲಕ್ಕೂ ಸಂಬಂಧಪಟ್ಟ ನಕಲು ಅತ್ತಂಡ ಐನ ತೆರಿ ನಕಲು ಏರ ಅಂಡ್ಲ ಉಳ್ಳೇರ ಅಂದು ತುನಗ ಬಜೀ ಪೊಯ್ಯದ ರಾಸಿ ಉಂಡು ಮುಲ್ಪ ಏ ಎಲ್ಲ ನರಮಾನಿ ತೋಜಿಜೇರು ತೋಜಿಜೇರು ಬಂಡ ತೋಜುಂಡು ಅಂಡ ನರಮಾನಿ ಅತ್ತು ಓ ಅಲ್ಪ ಒಂಜಿ ಮಂಗೆ ತೋಜುಂಡು ಮಂಗೆನ ಮುಜುವ ಒಂಜಿಲ ಗೊತ್ತಾಪುಜಿ ದಯಪಂಡ ಎಡ್ಡ ಪುಡ್ಕೇನ ಪುಡ್ಕೇನ ಇತ್ತು ನಮ್ಮ ಮಂಗೆದಲ್ಲ ಅತ್ತು ಬಜೀ ಬಚ್ಚಿದು ಪೋಯ್ ನಾವು ಐಕೆ ಲಕ್ಕೆರಲ್ಲ ಹಾಕೊಂಡ ಇಜ್ಜ ತೋಜಿತ್ತು ಒಂಜಿ ತೂಂಕೊಂದುಂಡು ಆ ಅಡೆಗೆ ಅಂಚ ಪಂಡದು ಮಣ ಮಠ ಅಂದ ಅದನ್ನ ಕೇನೊಂದುಂಡು ಎನ್ನ ಉಡಲಡು ಪುಟ್ಟನಂಚಿನ ಒಂಜಿ ಅಂಗ್ ಐಕೆ ಬೋಡಿತ್ತನಂಚಿನ ಒಂಜಾತ ವಿಚಾರೋ ಪೀನುಡು ದಾಂಡ ದೇವರೇ ದಾಯ ಈ ಮಂಗನ್ನು ಕಡಪಡದು ಇಪ್ಪರ ಬಲ್ಲಿ ದಯಪಂಡ ಆ ಕಾಲೋಡ್ಲ ಮಂಗೇರೆಡೆ ಆಯ್ನ ಹೊತ್ತಂದು ಆ ಸಂತಾನದ ಅಂದಾಂಡ ಒಂದೇ ವಿಷಯ ಪಿನಿಯರಾಪುಡು ಅಂಚ ಬಂಡದವು ಪಾತೇರುಂಡ ಇಜ್ಜ ಅಂತ ಪಿನೋಡ್ಚ ಅಂಡ ಒಂಜಿ ಮುಲ್ಪ ಯಾನು ಅವು ಬುಂಡ ಬೇತೆ ಇರ್ಲ ಅಜ್ಜಿ ಒಂಜಿ ವೇಳೆ ಮಂಗಡ ಪಾತೇರ್ದು ಅವು ಮನಿಪ ಅಂತ ಇತ್ತಂಡ ಓ ಮೇ ಮಂಗೇರಡ ಪಾತೇರ ಪೋಯಿಂದೇರ ಅಲ್ಲ ಕೋಂಗಿ ಮಲ್ಪೇರಜ್ಜಿ ದಯಪಂಡ ತೂಯಿ ನಗಲು ಕಮ್ಮಿ ಇಂದ ಲೆಕ್ಕ ಅಂಚಾದ ಒಂಜಿ ಪ್ರಯತ್ನ ಮಲ್ಪುಗ
1: ರಾಮ ರಾಮ.

0: നിഖിൽക്കുന്നുള്ള റേഡിയോ സാരംഗ് ഗുണോട്ട് 7.8 FM. ഇന്നത്തെ തുളു കാര്യക്രമകു നിഖിലെ മാതരെഗ്ലാ മോക്കിതിഞ്ച് സൊൽമിടും. ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാഡമി തുളു ഭാഷക്ക് അനുവാദമൽത്തന കനകദാസ്യർന കാവ്യ കീർത്തനദ തിർലു ബൊക്ക പൊരുളു പാത്തരക്കത്തെ കാവ്യവാചന ഈ ലേസിഡ് ഡോക്ടർ സുധാറാണി ഉപന്യാസകര് കന്നഡ വിഭാഗ ആൾവാസ് കോളേജ് അർണ പാത്തരന് കേന്ദ്രക്ക
1: ഹരിഭക്തി സാരോ രാമധാന്യ ചരിത്ര നളചരിത്ര ഈ മൂജി ബൂക്കുലേത ഈ മൂജി ഒഞ്ചെ ഒഞ്ചി ബൂക്കുട ബൈദന ഈ മൂജി കാവ്യദ ബഗെട്ട് പാത്തരപ്പുനാര ഡോക്ടർ സുധാറാണി ആൾവാസ് കോളേജിട് കന്നഡ ഉപന്യാസകരാതുല്ലിര് മേർന റിസർച്ച് തീസിസ്ല തുളു അനുവാദ വാങ്മയ അഞ്ചനെ ആൾവാസ് കോളേജ് ദ നുഡിസിരി വിദ്യാർത്ഥി സിരിട് കാര്യദർശിയാതല്ല നങ്ക മാതരഗ്ല സുമാറ് ബൂക്കുലേന കൃതി അവലോകനലെഡ്ല ബാരി ദുന്നദ പാത്തര കട്ടുകൊറുപ്പുനാറ് ഡോക്ടർ സുധാറാണി കർണാടക തുളു സാഹിത്യ അക്കാഡമിയർദ് മെർന ശിമന്തൂരു നാരായണ ശെട്ടറിന ബഗെട്ട് ബരുത്തിന ബൂക്കുല പ്രകട ആത്തുണ്ട് ഈ പൊർത്തുഗു അരന അഭിപ്രായദ പാത്തര
2: മത്തർമെടുപ്പുനഞ്ചിന മാത ഗുരുമാന്യരേഗ് പെരിയ നക്ലേഗ് സൊൽമെ സന്ദാവെ ಇಂಕು ಪ್ರಕ್ರಿಯೆ ಕೊರ್ರೆ ಉಪ್ಪುನಂಚಿನ ಪುಸ್ತಕಡು ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ನಳಚರಿತ್ರೆ ಈ ಮೂರು ವಿಷಯಲು ಉಂಡು ತುಳುಟು ಅಕ್ಷರದ ಸಾಹಿತ್ಯ ಪನ್ಪಿನವೇ ಒಂಜಿ ಆಧುನಿಕ ಪಂಡ ಹೊಸ ಕಾಲದ ಒಂಜಿ ವಿದ್ಯಮಾನ ಅಥವಾ ಒಂಜಿ ಪೊಗ್ಗರ್ಕಂದು ಪನೊಲಿ ಈ ಒಂಜಿ ವಿದ್ಯಮಾನದ ಒಟ್ಟುಗೆ ತರ್ಜುಮೆದ ಕಜ್ಜೋ ಪನ್ಪಿನ ಅಕ್ಷರ ಸಾಹಿತ್ಯದ ಕಾರಣಗಾತ್ರನೆ ಉಪ್ಪುಣು ಪನ್ಪಿನ ನಮ್ಮ ಮಾತೆರೆಲ್ಲ ಅರ್ಥ ಮಲ್ತೊಂದು ನಮ್ಮ ಈ ತರ್ಜುಮೆದ ಕೆಲಸಲೇನು ತೂವಡಾಪುಣು ಕನ್ನಡ ಬಕ ಬೇತೆ ಬಾಸೆಲೆಡ್ದು ತುಳುಕು ನಡೆತಿನ ಈ ತರ್ಜುಮೆಲೆಡ್ ತುಳು ಸಾಹಿತ್ಯದ ಒಂಜಿ ಉರ್ಕಾಟಿಗೆ ಇಜ್ಜಿಡ ಒಂಜಿ ಸಂವರ್ಧನೆ ಆದಿತ್ತನ್ನ ತುಳುಡ್ದು ಬೇತೆ ಬಾಸೆಲೆಗೆ ನಡೆತಿನ ತರ್ಜುಮೆಲೆಡ್ದ ತುಳುತ ಒಂಜಿ ಸಾಂಸ್ಕೃತಿಕತೆ ಅವು ವಿಸ್ತಾರ ಆತನು ಒಂಜಿ ಪದರ್ದನ್ನು ಪಂದು ನಮ್ಮ ಅರ್ಥ ಮಾಡ್ತೋನಲ್ಲಿ ದಾಟುವುದು ಮತ್ತು ಒಯ್ಯುವುದು ಪಂಡ ಕಡಪುನು ಬಕ ಕೊನಪಿನಿ ಈ ಪನ್ಪಿನ ರಡ್ಡು ನೆಲೆಟ್ಲು ತೂನಗ ಈ ರಡ್ಡು ನಮ್ಮ ಭಾಷೆ ಭಾಷೆಲ್ಲ ನಡುಟು ನಡೆತಿನ ತರ್ಜುಮೆದ ಒಟ್ಟುಗೂ ತುಳು ಜಾನಪದ ಪನ್ಪಿನವು ಒಂಜಿ ಜ್ಞಾನ ಶಿಸ್ತುವಾದ ನಮ್ಮ ತುಯ್ಯರೆ ಸಾಧ್ಯ ಆತಿನ್ಲ ಒಟ್ಟು ತುಳುತ ಆಧುನಿಕ ಅಕ್ಷರ ಸಾಹಿತ್ಯ ಬಕ ತರ್ಜುಮೆದ ಸಾಹಿತ್ಯದ ಒಟ್ಟು ದಿನಗ ನಮಕ್ಕೆ ಮಸ್ತು ವಿಚಾರಗಳೇನು ಅರ್ಥ ಮಲ್ತೊಂಡ್ರೆ ಒರಿ ದಿನ ಭಾಷಾಂತರ ಈ ತರ್ಜುಮೆದ ಸ್ಟಡೀಸ್ ದಾದ ಉಂಡ ಐಡ್ದು ನಮಕ್ಕೆ ಬೇತದೇ ರೀತಿನ ದಿನ ಒಂಜಿ ಕೆಲವು ಅರಿವು ಕೆಲವು ವಿಚಾರಗಳು ತುಳುಟು ತಿಕ್ಕೊಂಡು ದಾಯಗಿಯ ಅನುವಾದಲು ಬತ್ತನ್ನು ಬನ್ಪಿನ ಒಂಜಿ ವಾಕ್ಯವನ್ನು ಪನ್ನೊಂದು ಯಾನ್ ಈ ಪುಸ್ತಕದ ಬಗ್ಗೆ ಪಾತ್ತಿರುವೆ ಅವು ಅಗತ್ಯ ಉಂಡು ನಮಕ್ಕೆ ಅರ್ಥ ಮಲ್ತೊನ್ನ ಇರುವನೇ ಶತಮಾನದ ಒಂಜಿ ಅಕೇರಿದ ವರ್ಷೋಡ್ದು ಶುರುವಾದ ಇಪ್ಪತ್ತೊಂದನೇ ಶತಮಾನದ ಸುರುತ್ತ ವರ್ಷೊಲೆಡ್ ತುಳು ಭಾಷೆ ಸಾಹಿತ್ಯದ ದೃಷ್ಟಿಡ್ ಪುನರುಜ್ಜೀವನ ಪಂಡ ಒಂಜಿ ಪೆರ್ಪಾಟದ ಕಾಲ ವಸಾಹತು ಕಾಲೊಡು ಸಾಂಸ್ಕೃತಿಕ ಒತ್ತಡಡು ನಡೆತಿನ ಈ ಪುನರುಜ್ಜೀವನ ಪೆರ್ಪಾಟು ಪನ್ಪಿನ ಕೆಲಸಲು ವಸಾಹತೋತ್ತರ ಕಾಲೊಡು ಸಾಂಸ್ಕೃತಿಕ ಒಂಜಿ ಅಪೇಕ್ಷೆ ಬಯಕೆ ಅಂಗಲಾಪು ಪನ್ಪಿನ ರೀತಿಡು ನಡತ್ತನು ಇತ್ತೆ ಯೋಚನೆ ಮಲ್ಪುಡೆ ಕಡ ಪಾತ್ರ ಬತ್ತಂಡು ಇತ್ತೆ ನಮಕ್ಕೆ ತುಳು ಸಾಹಿತ್ಯ ಅಪಗ ತುಳು ಭಾಷೆದ ಅಕ್ಷರ ಸಾಹಿತ್ಯ ಬಕ ತರ್ಜುಮೆದ ಕೆಲಸಗೂ ಬೇತೆ ಬೇತೆ ರಾಜಕೀಯವಾಯಿನ ಸಾಮಾಜಿಕವಾಯಿನ ಭಾಷಿಕವಾಯಿನ ಕಾರಣಲಿತ್ತನು ರಾಜಕಾರಣಲಿತ್ತನು ಇತ್ತೆ ಒಂಜಿ 10 ವರ್ಷಡು ತರ್ಜುಮೆದ ಕೆಲಸಲು ಉಂತುದೇ ಪೋಂಡು ಪನ್ಪಿನಾತ ಕಡಿಮೆ ಆತನು ಮಸ್ತ್ ಸಮಯದ ಬಕ್ಕ ಒಂಜಿ ಪ್ರಾಜೆಕ್ಟ್ ರೂಪಡು ಈ ಒಂಜಿ ಕೆಲಸಲು ನಡತ್ತನು ದಾಯ ಈ ನಡುಟು ಈ ಒಂಜಿ ಗ್ಯಾಪ್ ಒರಿಂಡು ಪನ್ಪಿನೆಲ್ಲ ನಮ್ಮ ಆಲೋಚನೆ ಮಲ್ಪಡಾಪುನು ಲಿಪಿ ಇಜ್ಜಂದಿನ ಒಂಜಿ ಭಾಷೆಗೆ ಸಾಹಿತ್ಯದ ರೂಪ ಕೊರಡು ಪನ್ಪಿನ ಕಾರಣಗಾತ್ರನೆ ತುಳುಟು ಅನುವಾದಲ್ ನಡತೀನಿ ಯಾನ್ ಬೇತೆ ವಿಷಯನ ಪಾತ್ರೆ ಮಧ್ಯ ಒಂದು ಇನಿ ಈ ಪುಸ್ತಕದ ಉತ್ತನದಾದ ಉಂಡ ಒಂದು ಮಧ್ಯಕಾಲೀನ ಸಾಹಿತ್ಯ ದುಂಬುಲ ಮಧ್ಯಕಾಲೀನ ಸಾಹಿತ್ಯಲು ನಮ್ಮ ತುಳುಟು ತರ್ಜುಮೆ ಆತಂಡ್ ಈ ಎನ್ ಪಿ ಶೆಟ್ಟರ್ನ ಬತ್ತೆ ಕೆತ್ತರೆ ಉತ್ತರೆ ತಪ್ಪುಗು ತರೆದಂಡ ಹರಿಶ್ಚಂದ್ರ ಕಾವ್ಯ ಜೈಮಿನಿ ಭಾರತ ಶತಕ ರಗಳೆ ವಚನಲು ದಾಸರ ಪದಕಲು ಆತನು ಆ ಅನುವಾದಲು ದಾದ ಆತನ ಐಟಿ ಇತ್ತೆಂಕಲ್ನ ಗುರುಗಳು ಶಿವರಾಮ್ ಶೆಟ್ಟರು ಪಂಡಿ ಲೆಕ್ಕನೆ ಭೌಗೋಳಿಕತೆ ಸಾಮಾಜಿಕತೆ ಭಾಷಿಕತೆ ಸಾಂಸ್ಕೃತಿಕತೆದ ತುಳುವೀಕರಣ ಬಾರಿ ಗಟ್ಟಿಡ ನಡೆತದು ಒಂಜಿ ಅನುಸೃಷ್ಟಿದ ಕೆಲಸ ಆತನು ಈ ನಮ್ಮ ಇನಿ ಈ ಪೊರ್ತು ನಮ್ಮ ಈ ಪುಸ್ತಕ ತೂವಂದುಲ್ಲತ ಈ ಪುಸ್ತಕಡ್ಲ ಬೂಕುಲೆಡ್ ಕನಕನ ಭಕ್ತಿಭಾವ ಬೊಕ್ಕ ಕವಿತ್ವದ ಚಾತುರ್ಪನು ಈ ಪುಸ್ತಕಡು ತೋಜಾಯರೆ ಪ್ರಯತ್ನ ಮಲ್ದೇರು ಆನಿದ ಅನುವಾದ ಅಗತ್ಯ. ಆನಿದ ಒಂಜಿ ಪತ್ತಿರು ವರ್ಷ ಅಥವಾ ಪತ್ತು ವರ್ಷ ದುಂಬುದ ಒಂಜಿ ಮುಪ್ಪ ವರ್ಷಡು ತರ್ಜುಮೆದ ಕಾರ್ಯೊಲೆಗೂ ಇತ್ತಿನ ಅಗತ್ಯೋಗ್ಲ ಇನಿ ತರ್ಜುಮೆದ ಕಾರ್ಯ ನಡಪುನಗಲ ಮಸ್ತು ವ್ಯತ್ಯಾಸಲು ಉಂಡು. ಆ ಕಾರಣ ಗಾತ್ರಣೆ ಯಾನು ಪನ್ನಿ ಅಪಗದ ಆ ಪುಸ್ತಕಡು ಒಂಜಿ ತುಳುವೀಕರಣದ ಒಂಜಿ ಛಾಯೆ ಉಂಡು. ತುಳುನು ಸಾಹಿತ್ಯದ ಭಾಷೆ ಮಲ್ಪೋಡು ತುಳುಕು ಆ ಸಾಮರ್ಥ್ಯ ಉಂಡು ಪಂದು ತೋಜಾವನ ಅಂಗಲಾಪಿತ್ತನು ಅಗತ್ಯ ಇತ್ತನು ಅನಿವಾರ್ಯತೆ ಇತ್ತನು. ಇನಿ ಒಂಜಿ ಪ್ರಾಜೆಕ್ಟ್ ರೂಪಡು ಈತ ಪುಸ್ತಕಲು ಈತ ಕೃತಿಕಲು ತುಳುಕು ಈ ಪೊರ್ತುಗು ಬನ್ನಗ ಯಾನವನ್ ಕುಡೋರ ಪನ್ಪೆ ಕನಕನ ಭಕ್ತಿ ಭಾವ ಬೊಕ್ಕ ಕವಿತ್ವದ ಚಾತುರ್ಪು ಪನ್ಪಿನೇನು ತೋಜಾವನಂಚಿನ ಅಗತ್ಯ. ಐಕಾತ್ರನೆ ಈ ಪುಸ್ತಕಡು ತರ್ಜುಮೆ ಮಲ್ದಿನಂಚಿನ ವಸಂತ ಭಾರದ್ವಜರು ಮಲ್ದೇರು, ಹರಿಭಕ್ತಿ ಸಾರನು ವಸಂತ ಭಾರದ್ವಜರು ಮಲ್ದೇರು, ರಾಮಧಾನ್ಯ ಚರಿತ್ರೆನು ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಮಲ್ದೇರು, ನಳ ಚರಿತ್ರೆನು ಭಾಸ್ಕರ್ ರೈ ಕುಕ್ಕುವಳ್ಳಿ ಬಕ್ಕ ಅಮೃತ ಅತ್ರಾಡಿ ಮೊಕ್ಕಲು ನಾಲ್ಕು ಜನ ಸೇರಿದು ಮಲ್ದೇರು. ತುಳು ಭಾಷೆ ಪದಕ್ಲೇನು ಗಳಸದೇರು ಚರ್ಚೆ ಮಲ್ದೇರು, ಒರಿಯನೊರಿ ಕೇನೊಂದೇರು ಅವೆನು ಮೊಡೆದೇರು ಬಾರಿ ಉಮೇದೆಡು ಬದ್ಧತೆಡು ಈ ಒಂಜಿ ತರ್ಜುಮೆದ ಕೆಲಸ ಮಲ್ದೇರು. ಐಡ್ ಮಾತಾಡ್ಲಿ ಇಂಕೊಂಜಿ ಖುಷಿ ದಯಪಂಡ ಮೊಕ್ಕಲು ನಾಲ್ಕು ಜನಟ ಪಾತೆರ್ ನಗಲ ಮೊಕ್ಕಲು ಪನ್ಪಿನಿ ಈ ಒಂಜಿ ಕೆಲಸ ಮಲ್ದಿನ ಅಕಲ ಪಾತೆರ ಬಕ ಅಕಲ ಮೋನೆ ಈ ನಾಲ್ಕು ಜನಟ್ಲ ಒಟ್ಟು ಕೆಲಸ ಮಲ್ದಿನ ಅಕ್ಲೆಡ ಈ ಒಂಜಿ ತರ್ಜುಮೆದ ಕೆಲಸ ಮಲ್ದಿನ ಅಕ್ಲೆಗ್ ಮಲ್ತಿನಕ್ ಅಕ್ಲೆಗ್ ಭಾರಿ ಒಂಜಿ ಖುಷಿ ಉಂಡು ಪನ್ಪಿನೇನು ಅರ್ಥ ಮಲ್ತ ನೋಡು. ಎ ವಿ ನಾವಡೇರ್ನ ಸಂಪಾದಕತ್ವಡು ಈ ಕೆಲಸ ಮಲ್ದಿನಂಚಿನ ಮೊಕ್ಲೇನು ಎಂಕೊಂಜಿ ಕೊಂಡಾಟ ಮಲ್ಪು ನಂಚಿನ ಮನಸ್ಸು ತುಳುವೆರೆಗು ಬರಡು ಪನ್ಪಿನೇನು ಈ ಸಂದರ್ಭಡು ಯಾನು ಬೇತೆ ಬೇತೆ ಮರ್ಗಿಲ್ದ ಅರ್ಥೋಡು ಪನೊಂದುಲ್ಲೆ. ಹರಿಭಕ್ತಿ ಸಾರ ಪನ್ಪಿನ ಒಂಜಿ ಭಕ್ತಿದ ಪಾರಮ್ಯ ಉಪ್ಪುನ ಕೃತಿ, ರಾಮಧಾನ್ಯ ಚರಿತ್ರೆ ಪನ್ಪಿನಿ ವರ್ಗ ವರ್ಣದ ಸಂಘರ್ಷ ಉಪ್ಪುನ ಕತಿ, ನಳ ಚರಿತ್ರೆ ಅನ್ಪಿನಿ ಮೋಕೆ ತ್ಯಾಗದ ಕತೆ ಅಂಚ ಇಂಚ ಬಕ್ಕ ದಾಯ ಈ ನಳ ಚರಿತ್ರನೆ ಒಂಬೆ ಆಯ್ಕೆ ಮಲ್ತೋನೆ ಪನ್ನಗ ಒಂಜಿ ಬೇತ ರೀತಿಳ ತೂಲ್ಯದಾನ ಯೋಧೆ ಚಿಂತಕೆ ಭಕ್ತೆ ಕವಿ ಅಂಚ ಆದಲ ಒಂಜಿ ಬದುಕದ ಮಿತ್ತದ ಜೀವನ ಪ್ರೀತಿದ ಅಂಶಲ ಕನಕಡ ದೆರ್ತು ತೋಜುಣು ಪನ್ಪಿನ ಅರ್ಥ ಮಲ್ತನೋಲಿ. ಮೂಲ ಕಾವ್ಯದ ಲಯನು ಒರಿತೊಂದು ಇಡೇ ಕನಪಿನಂಚಿನ ಕೆಲಸನು ಮಲ್ದೇರು, ನಳ ಚರಿತ್ರೆನು ಆ ಮೂಲ ಛಂದಸ್ಸಿಡು ಕನೆಯರೆ ಆವಂದೆ ಒಪ್ಪುನಗಲ ಮುಕ್ತ ಛಂದಸ್ಸಿಡು ತರ್ಜುಮೆ ಮಲ್ದಿನೇನು ಮೂಲ ಪನೋನ್ವೇರು. ಅಂಚನೆ ಹರಿಭಕ್ತಿ ಸಾರ ದ್ವಿತೀಯ ಅಕ್ಷರ ಪ್ರಾಸ ಒರಿತೊಂದೇರು, ಗಮಕಗೂ ಒಗ್ಗು ಲೆಕ್ಕ ಕೆಲಸ ಮಲ್ದೇರು, ಸಂಸ್ಕೃತದ ಪದಕ್ಲೇನು ಒಟ್ಟುಗು ತುಳುತ ಪ್ರತ್ಯಯನು ಸೇರ್ಸಾದೇರು, ಸಂಸ್ಕೃತ ಭೂಯಿಷ್ಠ ಬಾಮಿನಿ ಷಟ್ಪದಿಡು ಈ ಒಂಜಿ ಕೃತಿನ ಆರು ಬರೆಯರೆ ಪ್ರಯತ್ನವನ್ನು ವಸಂತ ಭಾರದ್ವಜರು ಮಲ್ದೇರು. ಅಂಚನೆ ರಾಮಧಾನ್ಯ ಚರಿತ್ರೆಯನ್ನು ಕೂಡ ತುಳುತ ಪೂರ ಕಾವ್ಯಶಕ್ತಿನ ಒಟ್ಟು ಮಲ್ತೊಂದು ಈ ತುಳುಕು ಕನ್ನಡ ಪನ್ಪಿನ ಲೆಕ್ಕ ಡಾಕ್ಟರ್ ಕಾಂದೇ ಕಾತ್ಯಾಯಿನಿ ಕುಂಜಿಬೆಟ್ಟು ಕೆಲಸ ಮಲ್ದೇರಿ. ಅನ್ ಕೆಲವು ಪದ್ಯಕ್ಲೇನು ಪದ್ಯೋಲೇನು ಒಟ್ಟು ಮಲ್ತೀತ ಇತ್ತೆ ಪನ್ಪೂಜಿ ಅನ್ ದಯಪಂಡ ಎಕಾಡ್ದಿ ಅಂತೂಯೆ ಒವೆ ಒಂಜಿ ಪದ್ಯ ಓದನಗಲ್ಲ ಕುಡೊಂಜಿ ಕಾ ಮೂಲು ಕೊಜ್ಜ ಕಟ್ಟೆ ರೆಡಿ ಆಪುಣ ಈ ಕಾಪದ ಪಾಡ್ದೊಲಿಯ ಅವೇ ನಿಂಚ ಪಾಡ್ದೊಲಿಯ ಬಂದು ನಮ್ಮ ಹೊಸ ಹೊಸ ಅಂಗಲಾಪುನ ಮಲ್ಪುವ ಅವು ಸೃಜನಶೀಲತೆಲ್ಲ ಕ್ರಿಯಾಶೀಲತೆಲ್ಲ ಅವು ಅಂಚಾದ ಯಾನ ಆ ಪದ್ಯದ ಸುದ್ದಿಗೆ ಪೋ ಅಂದೆ ಒಂಜಿ ಸೂಕ್ಷ್ಮ ನಮ್ಮ ಯೋಚನೆ ಮಲ್ಪುಗ. ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ರಂಗಕರ್ಮಿ ಪ್ರಾಧ್ಯಾಪಕಿ ಬಕ್ಕ ಆರ್ನ ಸಾಮಾಜಿಕವಾಯಿನ ಒಂಜಿ ಹಿನ್ನೆಲೆ ಉಂಡು ನಾಟಕದ ಬಗ್ಗೆ ಅರಿವಿತ್ತಿನಾರ್ ಆ ಸಾರ ಆರ್ನ ಈ ರಾಮಧಾನ್ಯ ಚರಿತ್ರದ ತರ್ಜುಮೆಡು ಸರಿಟ್ಟು ಗೊತ್ತಾಪುಣು. ಭಾಸ್ಕರ್ ರೈ ಕುಕ್ಕುವಳ್ಳಿ ಆರ್ನ ಒಂಜಿ ಸಾಮಾಜಿಕ ಹಿನ್ನೆಲೆ ಆರ್ ಯಕ್ಷಗಾನದಾರ್ ಅಂಚಾದ ಆ ಹಿನ್ನೆಲೆ ಇಡ್ಲ ಆರ್ನ ಕೆಲವು ಅನುವಾದದ ಪದಕ್ಲೆ ನಮ್ಮ ದೆರ್ತದ ಅರ್ಥ ಮಲ್ತೊಂಡ್ರೆ ಆಪುಣು. ಅಂಚನೆ ನನ್ನ ಮೇರೇನು ಅಮೃತ ಅರೆನ ತೂನಗಲ ಅರೆಗೆ ಎನ್ನಲೆ ಕೊಡು ಭಾರೀ ಒಂಜಿ ಹಿನ್ನೆಲೆ ಉಂಡು ಡಿಕಯರ್ನ ನೆಲಮೂಲದ ಕೆಲವು ಭಾಷೆಯಲ್ಲ ಅರಿವು ಅರೆಗೊಂಡು ಡಿಕಯರ್ನ ಅವನ ಅರ್ಥ ಅಪ್ಪುಂಡು ಡಿಕಯರ್ನ ನೆಲಮೂಲದ ಆ ಭಾಷೆದ ನೆಲೆ ಅಂಬೇಡ್ಕರ್ ವಾದೋಡು ನೆಲಮೂಲನ್ನು ತೂಪಿನಂಚಿನ ಅಮೃತರು ಅಮೃತ ಅಂಚಾದು ಮುಲ್ತ ಕೆಲವು ಪದಕ್ಲೆನಾರು ಓದನಗನೆ ಆರೊಂದು ಯೋಚನೆ ಮಲ್ಪುನ ಕೆಲಸ ಉಂಡತ್ತವ ಸಾಮಾಜಿಕ ನ್ಯಾಯಗು ತಿರುಗುಂಡು. ಅಂಚಾದ ಅವಳು ಸಾಹಿತ್ಯದ ವಲಯ ಇಡ್ದ್ಲ ಅವ್ರು ಬೇತೆ ರೀತಿ ಇಡ್ಬಂಡ್ ಈ ಒಂಜಿ ಈ ಇಂಚಿನ ಒಂಜಿ ಅಧ್ಯಯನ ಮಲ್ಪುನ ಕ್ರಮ ಬರೇ ಪುಸ್ತಕ ಮಾತ್ರ ಅತ್ತು ಅಂಚಿನ ಒಂಜಿ ಪುಸ್ತಕದ ಆಯ್ಕೆದ ಆಯ ಮಲ್ತೊನ್ ವೇರೆಂದು ಶಿವರಾಮ್ ಶೆಟ್ರು ಪಂಡೇರ್ ಆಯ್ಕೆದ ಹಿನ್ನೆಲೆದ ಈ ರಾಜಕಾರಣ ಬಕ್ಕ ಆ ಬರೆಪಿನ ರೀತಿನ ಅರ್ಥ ಮಲ್ತೊನ್ನಾಗ ನಮಗೆ ಬೇತೆ ಬೇತೆ ವಿಷಯಲ್ಲ ಅರ್ಥ ಆಪುಣು ಎನ್ಕು ಕೊನೆ ಸಮಯ ಮುಗಿಂಡು ಆಂಡಲ ಏನೊಂದು ರಡ್ಡು ವಿಷಯನು ಪನೋಡೆ ಆಪುಂಡು ಏನು ಸಮಯ ಉಪ್ಪಂದಿನ ಹಿಡ್ದವ್ರ ಓದೊಂದು ಪೋಪೆ. ತುಳುವೇರ್ನ ಮಟ್ಟೆಲಿಗೆ ದೀದಿನಂಚಿನ ಈ ಬೂಕುಲೇನು ನಮ್ಮ ಎಂಚ ಮಾನವ ಮರ್ಯಾದೆ ಮಲ್ಪುವ ಪನ್ಪಿನವು ಇತ್ತೆ ನಮಕ ನಮಕೇನೊಂದಂಚಿನಂಚಿನ ಒಂಜಿ ಪ್ರಶ್ನೆ ದಾಯಪಂಡ ಒಟ್ಟುಗೂ ತೂಂಡನೆ ಪುರಂದರದಾಸರಿಗೂ ಕೊರ್ನಂಚಿನ ಒಂಜಿ ಮರ್ಯಾದೆ ಅರೆಗು ತಿಕ್ಕಿನ ಗೌರವ ಕನಕದಾಸರಿಗೆ ನಮ್ಮ ಒಟ್ಟುಗೂ ತಿಕ್ಕದಿ ತುಳುನಾಡು ಪನೊಂದಿಜ್ಜಿಯನ್ ಒಟ್ಟು ಕೀರ್ತನೆಗರ ಲೆಕ್ಕೋಡಿ ಎಂಕುಲು ತೂತುಜ ಎಂಕೆ ನೆನಪುಂಡು ನಮ್ಮಮ್ಮ ಉಮಾ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಪಂಪಿನ ಭಜನೆಲಿನ ಯಾನು ಕೇನ್ನಾಗ ದುಂಬು ಐಟು ಕೊನೆಗುಪ್ಪುನ ಕಾಗಿನಲೆಯಾದಿ ಕೇಶವರಾಯ ಪನೊಂದಿತ್ತು ಜೇರ್ ಅಂಚೆನೆ ಕೆಲವು ಕಡೆ ಅವನು ಪುರಂದರ ವಿಠಲ ಪನೊಂದಿತ್ತೇರ್ ಈ ರಾಜಕಾರಣದ ಚರ್ಚೆನೆ ನಮ್ಮ ಮಲ್ತೊಂದು ತುಳುನಾಡಿಡದಾಯಿ ಅಂಚ ಬರ್ಪುಣು ಪನ್ಪಿನನು ತೂವೊಲಿ ನನ ಒಂಜಿ ಎಕಾಡ ಚರ್ಚೆ ಬತ್ತಂಡು ತುಳುಟು ಅವೈದಿಕ ಪರಂಪರೆ ಉಪ್ಪುನು ಮೋಕ್ಷ ಮುಕ್ತಿ ಪನ್ಪಿನ ಕಲ್ಪನೆಲು ನಮಗೆ ದೂರ ಇತ್ತೆ ಮಸ್ತು ಪರಿವರ್ತನೆ ಆತ ನಾವು ಬೇತೆ ವಿಷಯ ಆಯ್ತ ಚರ್ಚೆ ಇತ್ತೆ ಬಡ್ಸಿ ಅಂಚೆ ಉಪ್ಪುನಾಗ ಅವೈದಿಕ ಪರಂಪರೆದ ತುಳು ಆ ತುಳುವೇರು ತುಳು ವ್ಯಕ್ತಿತ್ವನು ಎಂಚ ಈ ಕಾವ್ಯಲನು ದಾಪಣ ಹರಿಭಕ್ತಿ ಸಾರು ಅಂತೂ ಬೇತನೆ ರೀತಿಡುಂಡು ಕನಕನ ಬಗ್ಗೆ ಬೇತದೆ ಒಂದು ಯೋಚನೆ ನಮಗ್ ಕೊರೋಲಿ ಅಂಚ ಉಪ್ಪುನಾಗ ನಮ್ಮ ಅವೇನು ಎಂಚ ತೂಪ ಪನ್ಪಿನ ಅರ್ಥ ಮಲ್ತ ನೋಡು ಬಕ್ಕುಂಜಿ ಕನಕನು ಶಾಸ್ತ್ರ ಪರಂಪರೆದ ಸಂಗೀತೊಡು ದೀದು ನಮ್ಮ ತೂತುಜ ಕುಲಕುಲವೆಂದು ಪಂದ ಅವೇ ರಡ್ಡು ಪದ್ಯ ಪನ್ನೊಂದು ಅವೇನು ಮಾತ್ರ ಕನಕಗ ನಮ್ಮ ದೀ ಒಂದು ತೂ ಒಂದುಲ್ಲ ಅಂಚಾಂಡ ಆಯನ ಉಪ್ಪುನ ಶಾಸ್ತ್ರದ ಶಕ್ತಿಲಿ ಓ ಅಂತೂ ಓಲಿ ನಾಲನೆತ್ ಕನಕದಾಸರೇನು ನಮ್ಮ ಶೈಕ್ಷಣಿಕ ನಿಷ್ಠೆಡು ತೂತ ಅಂಚನೆ ಆಯ್ತ ಕಾವ್ಯದ ಗುಣವಾದ ನಮ್ಮ ಆಯ್ತ ಸಾಹಿತ್ಯಿಕ ನಿಷ್ಠೆಡು ತೂತ ಕನಕನು ಪುರಂದರನ ಲೆಕ್ಕ ಒರಿದಿನ ಕೃತಿಕನ ಲೆಕ್ಕ ಧಾರ್ಮಿಕ ನಿಷ್ಠೆಡು ನಮ್ಮ ತೂತುಜ ಆ ನೆಲೆಟ್ಲ ಕೂಡ ನಮಕ್ ಈ ಒಂಜಿ ಅನುವಾದ ಅಂಚಿನ ಒಂಜಿ ಸಾಧ್ಯತೆ ಕೊರೋಲಿಯಾಪನೊಂದು ಕನಕನ ಬಗ್ಗೆ ಒಂಜಿ ರಡ್ಡು ಪಾತೆರಪನೋಡು ಕನಕನ ವೈಚಾರಿಕತೆ ಬಕ್ಕ ಭಾವುಕತೆದ ನಡುಟ್ಟು ಭಕ್ತಿದ ಭಾವುಕತೆ ಬಕ್ಕ ವೈಚಾರಿಕ ನೆಲೆಟ್ ತೋಜಡು ತೋಜಂದೆ ಉಪ್ಪಡು ಸರಿ ತುಂಡ ಒಂಜಿ ಸೂಕ್ಷ್ಮ ಗೆರೆ ಉಂಡು ತನ್ನ ಸ್ವಾಭಿಮಾನದ ಒರಿಪು ಗಾತ್ರ ಭಾರಿ ಪೊರಂಬಾಟ ಮಲ್ದಿನಾಯ ಆಂಡಲ ಆಯಗ ಹೊಂದಾಣಿಕೆ ಅನಿವಾರ್ಯ ಆಂಡ್ ರಾಮಧಾನ್ಯ ಚರಿತೆಡ್ಲ ಉಪ್ಪು ನಾನು ಕುರುಬ ಬೀರಯ್ಯ ನನ್ನ ದೇವರು ಒಂದು ಪನ್ನೊಂದೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಪಂದು ಭಾರೀ ಅಂಗಲಾಪುಡು ಆಯಗ ಉಡುಪಿಡು ಕೇನೋಡ ಅದು ಬತ್ತಂಡು ಆ ಅನಿವಾರ್ಯತೆ ದಾನ ಅಗತ್ಯನು ದಾನೆ ಅಂಚನೆ ನನೋಂಜಿ ಪಾತ್ರ ಕನಕ ಇಡಿಯಾದ ಕೃಷ್ಣನ ತುಯ್ಯರೆ ಉಡುಪಿಗೆ ಬೈದೀನಿ ಆಂಡಲ ಆಯ್ಗ ತುಯ್ಯರೆ ತಿಕ್ಕಿನಿ ಪಿದಾಯ್ಡು ಕಂಡಿಡು ಮಾತ್ರ ಅವೆಲ್ಲ ನಮ್ಮಡು ಆ ಕಿಂಡಿಡು ತೋಡಾಯಿನ ಬತ್ತಿನಿ ದಾಯವಿನ ಅರ್ಥ ಮಲ್ತೊಂದು ನನ್ನ ಒಂಜಿ ಯಾನು ನಾಲ್ನೇ ಕ್ಲಾಸ್ ರೂಪನಗೊಂದು ನಾಲ್ಪ ವರ್ಷ ದುಂಬುದು ಮಾತ್ರನಲ್ಲ ಯೋಚನೆ ನಾಲ್ನೇ ಕ್ಲಾಸ್ ರೂಪನಾಗ ಎಂಕ್ಲೆ ಸ್ಕೂಲ್ ಟ್ರಿಪ್ ಉಪ್ಪುನಾಗ ಉಡುಪಿಗೆ ಪೋಪಿನಿ ಉಡುಪಿ ಪೋಪಿನಿ ಬಂಡ ಇತ್ತೆದಕ್ಕುಲು ಉಡುಪಿ ಪೋಪಿನಿ ಬಣ್ಣ ಮಠಕ್ಕು ಪೋಪೇರು ಬನ್ನೊಂದಿತ್ತೇರ್ ಅಪಗದಕ್ಕುಲು ಏರ್ಲ ಉಡುಪಿ ಪೋಪಿನಿ ಇಂದ ಪನ್ನಾಗ ಕನಕನ ಕಿಂಡಿ ತೂಪಿನೇ ನಮಗೆ ಮೇನ್ ಆದಿತ್ತನ್ ನಮ್ಮ ಹಿರಿಯರ್ನಕ್ಕುಲ್ಲ ಕನಕನ ಕಿಂಡಿಯೇ ತೂ ಒಂದಿತ್ತೀನಿ ಇತ್ತೆ ಕನಕನ ಕಿಂಡಿನ ತೂಪಿನ ವಿಷಯನೇ ಬರ್ಪುಜ್ ಎಂಚವು ಬೈಸ ಇಡ್ಲ ಏನಾಂಡ್ ಅಂಚದ ಆ ಯೋಚನೆ ಇಲ್ಲ ಪನ್ನೊಂದು ಬಕ್ಕ ನಮ್ಮ ಹಿರಿಯ ಬಕ್ಕ ಬಾಳೆಹಣ್ಣಿನ ಕತೆ ಅವೇನೊಂದಿಪ್ಪ ನೋಡು ದುಂಬುದ ಟೀಚರ್ ನಕ್ಲೆಗೆ ಅವು ಒವೇ ಅರ್ಥ ಒಪ್ಪಾಡು ದುಂಬು ಮಸ್ತ್ ವಿಶ್ಲೇಷಣೆ ಮಲ್ದಿದ್ರಲ್ಲ ಆ ಪರ್ನದ ಕತೆನು ಭಾರೀ ಒಂಜಿ ಉಮೇದ್ರಿ ಟೀಚರ್ ನಕುಲು ಪನೊಂದಿತ್ತೆ ಎಂಕುಲ್ಲ ಅವೇನು ಆತೇ ಉಮೇದಿಡಕೇನೊಂದಿತ್ತ ಇತ್ತದಾಯಿಗೌ ಸಾಧ್ಯ ಒಂದಿಜ್ಜಿ ಈ ಪ್ರಶ್ನೆಲಿ ಏನಕ್ಕೇನೊಂದು ವರ್ತಮಾನಗು ಬೋಡಾಯ ಲೆಕ್ಕ ನಮ್ಮ ಸಂಕಟೊಲೆಗೆ ಬೋಡಾಯ ಲೆಕ್ಕ ಕನಕಡ ಮರ್ದುಂಡು ಪಂದು ನಮ್ಮ ಇತ್ತೆ ತೂ ಒಂದುಲ್ಲ ಸರಿ ಮರ್ದು ನಾಡು ನೆಟ್ಟು ದಾಲ ತಪ್ಪಿಜ್ಜಿ ಆಂಡ ಒಂದು ಬೊಕ್ಕ ಬೊಕ್ಕ ಕನಕನ್ನು ತುಂಡು ತುಂಡು ಮಲ್ತದ ಪೊಡಿ ಪೊಡಿ ಮಲ್ತು ತೂಪಿ ಲೆಕ್ಕ ಆಪುಂಡ ಗುರುಮಾನ್ಯರು ಎಂಕಲ ಯೋಚನಾ ಕ್ರಮಗಳನ್ನು ಪೂರ ತಿದ್ದು ದಿನಾರು ಡಾಕ್ಟರ್ ಶಿವರಾಮ್ ಶೆಟ್ರು ಒಂಜಿ ಪಾತ್ರ ಪಂಡೆ ಕನಕ ಆಯ ಒಟ್ಟು ಮಲ್ಪುನ ಗುಣ ಇತ್ತಿನಾಯೆ ಪಂದು ಉದಾಹರಣೆ ಪಂಡೆ ಸರಿ ಆಯ ಒಟ್ಟು ಮಲ್ಪುನ ಗುಣ ಇತ್ತಿನಾಯ ನಾನು ಬೇತೆ ಬೇತೆ ಕೃತಿಕ್ಲೆನ್ ತುನಗ ಹೊಂದಾಣಿಕೆ ಸಮನ್ವಯ ಪೂರ ಮಲ್ತೊಂದು ಬೈದೆ ಅಣ್ಣ ನಮ ಇತ್ತೆ ಕನಕನ ಪೊಡಿ ಪೊಡಿ ಮಲ್ತು ತುಂಡು ತುಂಡು ಮಲ್ತು ತೂ ಒಂದುಲ್ಲ ಆಕ್ಚುಲಿ ಎಂಕುಲ್ಲ ಪೊಡಿ ಪೊಡಿ ಆತ್ತ ಅಂಚಾದೆ ಆಯನ್ಲ ಎಂಕುಲು ತುಂಡು ತುಂಡು ಮಲ್ತೆ ತೂ ಒಂದಿಲ್ಲ ಅಂಚಾದ ಕಡೇಕೆನ್ನ ಒಂಜಿ ಪಾತ್ರ ಭಾರಿ ಒಂಜಿ ಉಮೇದಡು ರಾಷ್ಟ್ರೀಯ ಸಂತಕವಿ ರಾಷ್ಟ್ರೀಯ ಕೇಂದ್ರದಕ್ಕೂ ಕಾತ ಚಿಕ್ಕಣ್ಣ ಬಕ್ಕ ನಮ್ಮ ಎ ವಿ ನಾವಡೇರು ಅಂಚೆನೆ ಮಂಗಳೂರು ವಿಶ್ವವಿದ್ಯಾಲಯ ಕನಕ ಅಧ್ಯಯನ ಕೇಂದ್ರ ಡಾಕ್ಟರ್ ಶಿವರಾಮ್ ಶೆಟ್ಟಿನ ಅಂಡರ್ ಆದಿತ್ಯನಂಚಿನ ಮಾತ ಕೆಲಸಲು ಅನುವಾದ ಲಾತಿನ ಡಾಕ್ಟರ್ ತಾರನಾಥ ಗಟ್ಟಿ ಈ ತುಪ್ಪರ್ಲು ಬಕ್ಕೊಂಜಿ ಭಾರಿ ಶೋಕದ ಪದ್ಧತಿ ನಮ್ಮ ತರ್ಜುಮೆ ಭಾಷಾಂತರ ಪೂರ ಪನ್ಪ ಪಗತ್ತಿನ ಪನ್ಪಿನ ಪದಕ್ಕೂ ಭಾರಿ ಒಂಜಿ ಅರ್ಥ ಉಂಡು ಅವೆಲ್ಲ ನಮ್ಮ ಅರ್ಥ ಮಾಲ್ತ ನೋಡು ಭಾರಿ ಒಂಜಿ ಆ ಒಂದು ಶೋಕದ ಪದ ಪಡ್ದು ತಾರನಾಥ ಗಟ್ಟಿಲು ಈತ ಶೋಕದ ಒಂಜಿ ಪ್ರೋಗ್ರಾಮ್ ಮಲ್ದೇರ್ ಮಾತ್ರ ನಮ್ಮ ಒಟ್ಟು ಮಲ್ದ ಈ ಒಂಜಿ ಗಳಿಗೆಡಾಂಡಲ ನಮ್ಮ ಒಂಜಿ ಪ್ರಶ್ನೆ ಕೇನೋನ್ಗ ಪಂದೆ ಅನ್ನ ಪಾತೆರು ಗ್ಯಾನ್ ಕೊಡಿ ಮುಟ್ಟಾವೆ ಕನಕಗ ಇಡಿಯಾದ ಕೃಷ್ಣ ತಿಕ್ಕಜೆ ನಮ್ಮ ತುಳುವೆರೆಗ್ ಈ ನಮ್ಮ ಈ ಭೂಕುಲ್ನ ಮುಖಾಂತರ ಡಾಂಡಲ ಕನಕ ಇಡಿಯಾದ ತಿಕ್ಕಡು ಪನ್ಪಿನ ಅಂಗಲಾಪುಡು ಎನ್ನ ಪಾತರು ಸೊಲ್ಮೆ ಸಂದಾವೆ ನಮಸ್ಕಾರ
1: ತುಳುಕು ಬೈದಿನ ಕನಕರೆನು ಕನಕದಾಸರೆನು ಇಂಚ ವಾ ನಮುನೆಡು ನನ್ನ ದುಂಬುಗ್ಲ ತೂವೊಲಿ ಪನ್ಪುನ ಜಿಜ್ಞಾಸೆನು ಆರ್ ಆ ತುಳುಕು ಪಗತಿನ ಬೂಕುದ ಮುಖಾಂತರ ನಮ್ಮ ದುಂಬು ಅಭಿಪ್ರಾಯ ಪಟ್ಟೊಂಡೆರು ಮೇಡಮ್ ಇರೆಗು ಸೊಲ್ಮೆಲು
0: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಭಾಷೆಗೆ ಅನುವಾದ ಮಲ್ತಿನ ಕನಕದಾಸರ್ನ ಕಾವ್ಯ ಕೀರ್ತನದ ತಿರ್ಲು ಬೊಕ್ಕ ಪೊರ್ಲು ಪಾತ್ರ ಕತೆ ಕಾವ್ಯ ವಾಚನ ಈ ಲೇಸಿಡ್ ಡಾಕ್ಟರ್ ಸುಧಾರಾಣಿ ಉಪನ್ಯಾಸಕರು ಕನ್ನಡ ವಿಭಾಗ ಆಳ್ವಾಸ್ ಕಾಲೇಜ್ ಅರ್ನ ಪಾತ್ರನ ಕೇನೊಂದು ಬರ್ತಾರೆ ಕೇನೊಂದು ಉಪ್ಪಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕ.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364024949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ಸಾರಂಗ್ಡ ತುಳು ಪ್ರಸಾರಕ್ಕೇನೊಂದಲ್ಲರೆ ನನ್ನ ದುಂಬಗ ಬೊಳ್ಳಿ ಗೆಜ್ಜೆ ಈ ಜನಪದ ಪದಕುಲೇನಕ್ಕೇನೊಂದು ಬರ್ಕ.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಒಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.

ಸಾರ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಇದು ಈ ದಿನದ ಭವಲಹರಿ. ನಿಮ್ಗೆಲ್ರಿಗೂ ಕೂಡ ಇವತ್ತಿನ ಎಲ್ಲ ಭಾವಗೀತೆಗಳು ಇಷ್ಟ ಆಗಿದೆ ಅಲ್ವಾ? ಕೇಳ್ತಾ ಇರಿ ರೇಡಿಯೋ ಸರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತಿನ ಸಂಚಿಕೆಯಲ್ಲಿ ಬಾಳೆಹಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತೀವಿ, ಬಾಳೆಹಣ್ಣು ತಿಂದರೆ ಶುಗರ್ ಹೆಚ್ಚಾಗತ್ತೆ, ಬಾಳೆಹಣ್ಣಿನಿಂದ ತುಂಬ ತೊಂದರೆಗಳಾಗತ್ತೆ ಅಂಥೇಳಿ ಅನೇಕರು ಅಂದ್ಕೊಂಡಿದ್ದಾರೆ. ಆದರೆ ಬಾಳೆಹಣ್ಣು ಅಮೃತಕ್ಕೆ ಸಮಾನ, ಬಾಳೆಹಣ್ಣು ಭಾಳ ಒಳ್ಳೆಯದು, ಬಾಳೆಹಣ್ಣಿಂದ ಶುಗರ್ ಹೆಚ್ಚಾಗೋದಿಲ್ಲ, ಬಾಳೆಹಣ್ಣಿಂದ ಅನೇಕ ಕಾಯಿಲೆಗಳಿಗೆ ಅದು ಔಷಧಿಯ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತಿನ ಸಂಚಿಕೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಬಾಳೆಹಣ್ಣನ್ನು ತಿನ್ನೋದ್ರಿಂದ ರೈತರಿಗೆ ಭಾಳ ಲಾಭ ಆಗುತ್ತೆ, ಯಾಕೆಂದರೆ ರೈತರು ಬೆಳೆಯುವ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ, ಅಷ್ಟೇ ಅಲ್ಲ ನಮಗೂ ಲಾಭ ಆಗುತ್ತೆ, ನಮ್ಮ ಆರೋಗ್ಯ ವರ್ಧನೆ ಆಗುತ್ತೆ. ಬನಾನದಲ್ಲಿರುವಂಥ ನ್ಯೂಟ್ರಿಷನ್, ಬಾಳೆಹಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಉದಾಹರಣೆಗೆ ನಾವು ಅಕ್ಕಿಯ ಪೋಷಕಾಂಶಗಳನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ಮುಖ್ಯವಾಗಿ ಅಕ್ಕಿಯಲ್ಲಿ ಸಿಗುವಂಥದ್ದು ಕಾರ್ಬೋಹೈಡ್ರೇಟ್. ಗೋಧಿಯ ಪೋಷಕಾಂಶಗಳನ್ನು ತಿಳ್ಕೊಳ್ಳಿಕ್ಕೆ ಹೋದರೂ ಕೂಡ ಗೋಧಿಯಲ್ಲಿ ಸಿಗುವಂಥದ್ದು ಮುಖ್ಯವಾಗಿ ಕಾರ್ಬೋಹೈಡ್ರೇಟ್, ಉಳಿದಿದ್ದೆಲ್ಲ ತುಂಬ ಕಡಿಮೆ ಇರುತ್ತೆ. ಆದರೆ ಬಾಳೆಹಣ್ಣಿನ ಪೋಷಕಾಂಶವನ್ನು ತಿಳ್ಕೊಳ್ಳಿಕ್ಕೆ ಹೋದರೆ ನೋಡಿ, ಖುಷಿ ಕೊಡುವಂಥ ವಿಷಯ ಇದೆ. ಅತ್ಯಂತ ವೈಜ್ಞಾನಿಕ ಹಿನ್ನೆಲೆ ಇರುವಂತಹ ಒಂದು ಸಂಶೋಧನೆ ಆಧಾರಿತ ಡಾಟಾಬೇಸನ್ನು ಉಪಯೋಗಿಸಿ ನಾವಿಲ್ಲಿ ಇದನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಸೊ ಬನಾನಾ ನ್ಯೂಟ್ರಿಷನ್, ಸೊ ಇದರಲ್ಲಿ ಯಾವುದೆಲ್ಲ ಇದೆ ಹಾಗಾದರೆ ನಾವು ಮೊದಲನೇದಾಗಿ ತಪ್ಪು ತಿಳ್ಕೊಂಡಿದ್ವಿ, ಏನು ಸಿಹಿ ಇದೆ, ಅದು ಬಹಳ ಸಕ್ಕರೆ ಅಂಶ ಇದೆ ಅಂಥೇಳಿ. ಆದರೆ 100 ಗ್ರಾಮ್ ಬಾಳೆಹಣ್ಣಿನಲ್ಲಿ ನೋಡಿ, ಇಲ್ಲಿ 22.84 ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಅಂಥೇಳಿ ಇದೆ. 20 ರಿಂದ 22, ಬೇರೆ ಬೇರೆ ಜಾತಿಯ ಬಾಳೆಹಣ್ಣಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬೇರೆ ಬೇರೆ ವಿಧದ ಬಾಳೆಹಣ್ಣಿನಲ್ಲಿ ಬೇರೆ ಬೇರೆ ಒಂದು ಸ್ವಲ್ಪ ಶುಗರಲ್ಲಿ ಅಥವಾ ಕಾರ್ಬೋಹೈಡ್ರೇಟ್ ಪ್ರಮಾಣದಲ್ಲಿ ವೇರಿ ಆಗುತ್ತೆ. ಆದರೆ 20 ರಿಂದ 22 ಗ್ರಾಮ್ನಷ್ಟು ಅಥವಾ 20 ರಿಂದ 22% ಅಷ್ಟೇ ಕಾರ್ಬೋಹೈಡ್ರೇಟ್ ಇದೆ, ಅದರಲ್ಲಿ ಸಂಪೂರ್ಣವಾಗಿ ಸಕ್ಕರೆ ಅಂಶ ಇಲ್ಲ. ಇದನ್ನೇ ನಾವು ಧಾನ್ಯಗಳ ಒಟ್ಟಿಗೆ ಕಂಪೇರ್ ಮಾಡಿದರೆ ಅಕ್ಕಿಯಲ್ಲಿ 76 ರಿಂದ 80% ಕಾರ್ಬೋಹೈಡ್ರೇಟ್ ಇದೆ. ಈ ಕಾರ್ಬೋಹೈಡ್ರೇಟು ಅಕ್ಕಿಯಲ್ಲಿ, ಜೋಳದಲ್ಲಿ, ರಾಗಿಯಲ್ಲಿ, ಸಿರಿಧಾನ್ಯಗಳಲ್ಲಿ 70 ರಿಂದ 80% ಇದೆ, ಬಾಳೆಹಣ್ಣಿನಲ್ಲಿ 22 ಇದೆ ಅಷ್ಟೆ. ಸೊ ಹಾಗಾಗಿ ಇಲ್ಲಿ ಒಂದು ಚಪಾತಿಯನ್ನು ಕಡಿಮೆ ಮಾಡಿ ಅದರ ಬದಲಿಗೆ 2 ಬಾಳೆಹಣ್ಣನ್ನು ತಿನ್ಬೋದು ಖಂಡಿತವಾಗಿ, ಅಥವಾ 1 ಕಪ್ ರೈಸ್ ಬದಲಿಗೆ 1/2 ಕಪ್ ಮಾಡಿ ಅದರ ಬದಲಿಗೆ ಹಣ್ಣನ್ನು ತಿನ್ಬೋದು. ಹಾಗೆಯೇ ಮುದ್ದೆಯನ್ನು ಸ್ವಲ್ಪ ಸಣ್ಣ ಸೈಜಿಗೆ ತಂದು ಅದರ ಬದಲಿಗೆ ಬಾಳೆಹಣ್ಣನ್ನು ಖಂಡಿತವಾಗಿ ತಿನ್ಬೋದು. ಆದರೆ ಸರಿ ಊಟ ಮಾಡಿ ಅದರ ಮೇಲಿಂದ ಮತ್ತಷ್ಟು ಬಾಳೆಹಣ್ಣು ತಿಂದಾಗ ಅದರಲ್ಲಿರುವಂತಹ 80, ಇದರಲ್ಲಿರುವಂಥ 20 ಸೇರಿ 100 ಆಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕು. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ತಿಳ್ಕೊಳ್ಳೋಣ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ 20 ರಿಂದ 22 ಇದ್ದರೆ ಪ್ರೋಟೀನ್ ಕೂಡ ಇದರಲ್ಲಿದೆ. ಸೊ 1% ಪ್ರೋಟೀನ್ ಇದೆ. ನೀರಿನ ಅಂಶ ನೋಡಿ, 74% ನೀರಿನ ಅಂಶನೇ ಇದೆ. ಫೈಬರ್ ಭಾಳ ಇಂಪಾರ್ಟೆಂಟ್, ನೀರಿನಲ್ಲಿ ಕರಗುವಂಥ ನಾರಿನ ಅಂಶವನ್ನು ಹೊಂದಿದೆ ಇದು. ಡಯಟ್ರಿ ಫೈಬರ್ 2.6 ಗ್ರಾಮ್ ಇದೆ. ಸೊ ಹಾಗಾದರೆ ನಮಗೆ ಬಾಳೆಹಣ್ಣಲ್ಲಿ ಸಾಕಷ್ಟು ಒಳ್ಳೆಯ ನಾರಿನಂಶ ಸಿಗುತ್ತೆ. ಇದು ನಮ್ಮ ಹೊಟ್ಟೆಯಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರ, ತನ್ಮೂಲಕ ಅದು ಮಲ್ಟಿಪ್ಲೈ ಆಗಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಹಾಗಾಗಿ ನಮ್ಮ ಮಿದುಳಿನ ಆರೋಗ್ಯ, ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಎಲ್ಲವನ್ನು ವರ್ಧನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಬಾಳೆಹಣ್ಣಲ್ಲಿ ನೋಡಿ, ಮಿನರಲ್ಸ್, ಮ್ಯಾಂಗನೀಸ್ ಇದೆ, ಕಾಪರ್ ಇದೆ, ಪೊಟ್ಯಾಷಿಯಂ ಇದೆ, ಮೆಗ್ನೀಷಿಯಂ ಇದೆ, ಫಾಸ್ಫರಸ್ ಇದೆ, ಸೆಲೆನಿಯಂ ಇದೆ. ಸೊ ಹಾಗೆಯೇ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಐರನ್, ಜಿಂಕು, ಕ್ಯಾಲ್ಸಿಯಂ ಇದೆ. ಹಾಗೆಯೇ ಇಲ್ಲಿ ವಿಟಮಿನ್ಸನ್ನು ನೋಡಿದ್ರೆ B6 ಇದೆ, ವಿಟಮಿನ್ ಸಿ ಸ್ವಲ್ಪ ಪ್ರಮಾಣದಲ್ಲಿದೆ, B5 ಇದೆ, B2 ಇದೆ, B9 ಇದೆ, B3 ಇದೆ, B1 ಇದೆ. ಸೊ ಇಷ್ಟೆಲ್ಲ ರೀತಿಯ ವಿಟಮಿನ್ಗಳು, ಇಷ್ಟೆಲ್ಲ ರೀತಿಯ ಮಿನರಲ್ಸ್ಗಳು, ನಾರಿನಾಂಶ, ಪ್ರೋಟೀನ್ ಸ್ವಲ್ಪ ಮಟ್ಟಿಗೆ, ಎಲ್ಲ ಆಹಾರವನ್ನು, ಎಲ್ಲ ವಿಧದ ಪೋಷಕಾಂಶಗಳನ್ನು ಹೊಂದಿರುವಂತಹ ಒಂದು ಪರಿಪೂರ್ಣವಾದಂತಹ ಒಂದು ಉತ್ತಮವಾದಂತಹ ಒಂದು ಆಹಾರ ಬಾಳೆಹಣ್ಣು. ಸೊ ಹಾಗಾಗಿ ಬಾಳೆಹಣ್ಣನ್ನು ಸೇವಿಸಿ ಆರೋಗ್ಯವನ್ನು ಹೆಚ್ಚಿಕೊಳ್ಳೋಣ. ಇಲ್ಲಿ ನಾವು ಊಟ ಮಾಡಿ ಹಣ್ಣು ತಿನ್ನುವಂಥ ಹವ್ಯಾಸ ಬದಲಿಗೆ ಊಟದ ಬದಲಿಗೆ ಹಣ್ಣು ತಿನ್ನುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳೋಣ. ಊಟಕ್ಕಿಂತ ಪೂರ್ವದಲ್ಲಿ ಹಣ್ಣು ತಿನ್ನೋದ್ರಿಂದ ಅದರಲ್ಲಿರುವಂಥ ಒಳ್ಳೆ ಪೋಷಕಾಂಶಗಳೆಲ್ಲ ನಮಗೆ ಅಬ್ಸಾರ್ಬ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಊಟಕ್ಕಿಂತ ಮೊದಲು ಹಣ್ಣು ತಿನ್ನೋದ್ರಿಂದಾಗಿ ನಮ್ಮ ಹಸಿವೆ ಕಡಿಮೆಯಾಗಿ ನಾವು ಕಡಿಮೆ ಊಟ ಮಾಡಲಿಕ್ಕೆ ಶುರು ಮಾಡ್ತೇವೆ. ಆಗ ನಮ್ಮ ಮಧ್ಯಪ್ರದೇಶ ಹೊಟ್ಟೆಯ ಭಾಗದಲ್ಲಿರುವಂಥ ಕೊಬ್ಬು ಕರಗಲಿಕ್ಕೆ ಅನುವಾದ. ಈ ಒಂದು ವಿಜ್ಞಾನಿಗಳ ಹೇಳಿಕೆಯ ಪ್ರಕಾರ ಅವ್ರು ಏನು ಮಾಡಿದ್ರು ಅಂದರೆ, ಹಣ್ಣನ್ನು ಕೊಟ್ಟಾಗ ಬದಲಾವಣೆಯನ್ನು ಅವರು ಅಬ್ಸರ್ವ್ ಮಾಡಿದ್ರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ ಟ್ರ್ಯಾಕ್ ದ ಡಯಟ್ ಆಫ್ 500,000, ಅಷ್ಟು ಜನ, 250,000 ಅಷ್ಟು ಜನರ ಒಂದು ಆರೋಗ್ಯವನ್ನು 7 ವರ್ಷಗಳ ಕಾಲ ಅವರು ನೋಡಿದ್ರು. ಸೊ ಅವರ ಆಹಾರದಲ್ಲಿ 100 ಗ್ರಾಮ್ನಷ್ಟು ಹಣ್ಣನ್ನು ನೀಡಿದ್ರು, ಮುಖ್ಯವಾಗಿ ಬಾಳೆಹಣ್ಣು ಹಾಗೂ ಸೇಬನ್ನು ಅವರು ಕೊಟ್ಟರು. ಸೊ ಅದನ್ನು ಕೊಟ್ಟಾಗ ಅವರು ಕಂಡುಹಿಡಿದಂಥ ಒಂದು ವಿಷಯ ಅಂದರೆ, ಹಾರ್ಟ್ ಅಟ್ಯಾಕು ಹಾಗೂ ಸ್ಟ್ರೋಕ್ ಆಗುವಂತಹ ಒಂದು ಚಾನ್ಸಸ್ಸು ನೂರಕ್ಕೆ ನೂರರಲ್ಲಿ 30ರಷ್ಟು ಒನ್ ಥರ್ಡ್ ಕಡಿಮೆ ಆಗಿದ್ದನ್ನು ಅವರು ಕಂಡುಹಿಡಿದರು. ಸೊ ಅಲ್ಲಿಗೆ ಜನರಲ್ ಪಾಪ್ಯುಲೇಷನಿಗೂ ಯಾರು ಹಣ್ಣನ್ನು ತಮ್ಮ ಆಹಾರದಲ್ಲಿ ಆ್ಯಡ್ ಮಾಡ್ಕೊಳ್ತಾರೋ ಅವರಿಗೆ ಕಂಪೇರ್ ಮಾಡಿದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥವರ ಸಂಖ್ಯೆ ಹಣ್ಣನ್ನು ತಿಂದವರಲ್ಲಿ ಕಡಿಮೆ ಆಗಿರೋದನ್ನು ಅವರು ಕಂಡುಹಿಡಿದರು. ಸೊ ಅಲ್ಲಿಗೆ ಹಣ್ಣು ಆರೋಗ್ಯಕ್ಕೆ ಪೂರಕ ಅನ್ನೋದು ಈ ಒಂದು ಅವರ ಸಂಶೋಧನೆಯಿಂದ ಸಾಬೀತಾಗತ್ತೆ. ಮುಂದಿನ ಒಂದು ಸ್ಟಡಿಯನ್ನು ನಾವು ನೋಡಲಿಕ್ಕೆ ಹೋದರೆ ನ್ಯಾಚುರಲ್ ನ್ಯೂಸ್ ಅನ್ನುವಂಥ ಒಂದು ನಿಯತಕಾಲಿಕದಲ್ಲಿ ಪಬ್ಲಿಷ್ ಆಗಿದೆ, ಬನಾನಾಸ್ ಟು ಇಂಪ್ರೂವ್ ಗಟ್ ಹೆಲ್ತ್ ಆ್ಯಂಡ್ ಡೈಜೆಷನ್. ಸೊ ನಮ್ಮ ಕರುಳಿನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಹಾಗೂ ನಮ್ಮ ಜೀರ್ಣಕ್ರಿಯೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬಾಳೆಹಣ್ಣುಗಳು ಸಹಾಯ ಮಾಡುತ್ತೆ. ಸೊ ಈ ಒಂದು ಬಾಳೆಹಣ್ಣಿನಲ್ಲಿರುವಂಥ ಫ್ರಕ್ಟೋ ಆಲಿಗೋಸ್ಯಾಕರೈಡ್ ಇದು ಒಳ್ಳೆಯ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗಿ ಮಾರ್ಪಾಡಾಗುತ್ತೆ ಕರುಳಲ್ಲಿ. ಸೊ ಹಾಗಾಗಿ ನಮಗೆ ಇದು ಅನುಕೂಲ ಮಾಡಿಕೊಡುತ್ತೆ, ಇದನ್ನು ನಾವು ಪ್ರೀಬಯೋಟಿಕ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೀಬಯೋಟಿಕ್ ಆಹಾರ ಪ್ರೋಬಯೋಟಿಕ್ ಅಂದರೆ ಬ್ಯಾಕ್ಟೀರಿಯಾಗಳಿಗೆ ಅನುಕೂಲ ಮಾಡಿಕೊಡುತ್ತೆ, ತನ್ಮೂಲಕ ನಮ್ಮ ಕರುಳಿನ ಆರೋಗ್ಯವನ್ನು ವರ್ಧನೆ ಮಾಡಲಿಕ್ಕೆ, ಈ ಒಂದು ಬೇದಿಯನ್ನು ಕಡಿಮೆ ಮಾಡಲಿಕ್ಕೆ, ಕೊಲೈಟಿಸ್ ಇದ್ದವರಿಗೆ ಕೊಲೈಟಿಸನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಇದು ವೈಜ್ಞಾನಿಕವಾಗಿ ರುಜುವಾತಾದಂಥ ಒಂದು ಬರಹ. ಹಾಗಾಗಿ ಬಾಳೆಹಣ್ಣು ಈ ಉದಾಹರಣೆಗೆ ಕೇರಳದ ಒಂದು ನೇಂದ್ರ ಬಾಳೆ ಅಂತ ಬರುತ್ತೆ, ಅದನ್ನು ನಾವು IBS ಅಲ್ಲಿ ಸಾಮಾನ್ಯವಾಗಿ ಬೇಯಿಸಿ ಕೊಡ್ತೀವಿ, IBS ಹತೋಟಿ ಬರುತ್ತೆ, ಬೇದಿ ಆಗೋದು ಕಡಿಮೆ ಆಗುತ್ತೆ. ಸೊ ನೋಡಿ ಎಷ್ಟೊಂದು ಪ್ರಯೋಜನಕಾರಿ ಅಂಥೇಳಿ. ಸೊ ಹಾಗೆ ಎಲ್ಲ ರೀತಿಯ ಬಾಳೆಹಣ್ಣುಗಳು ಕೂಡ ಬಹಳ ಒಳ್ಳೆಯದು. ಒಂದು ವೇಳೆ ಅದು ಡೈಜೆಸ್ಟ್ ಆಗಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ ನೀವು ಅದನ್ನು ಕುಕ್ಕರ್ಲಿ ಇಟ್ಟು ಸ್ವಲ್ಪ ಬೇಯಿಸಿ ತಿನ್ನೋದ್ರಿಂದಾಗಿ ಈಸಿಯಾಗಿ ಅದು ಜೀರ್ಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಮುಂದಿನ ಒಂದು ಸಂಶೋಧನೆ ಪ್ರಕಾರ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಅವರು ಹೇಳಿದ್ದಾರೆ, ಪೊಟ್ಯಾಷಿಯಂ ಲೋವರ್ಸ್ ಬ್ಲಡ್ ಪ್ರೆಷರ್. ಸೊ ಸೋಡಿಯಂ ಅಂದರೆ ಉಪ್ಪು, ಉಪ್ಪು ರಕ್ತದ ಒತ್ತಡವನ್ನು ಹೆಚ್ಚು ಮಾಡುತ್ತೆ, ಆದರೆ ಪೊಟ್ಯಾಷಿಯಂ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾದರೆ ಪೊಟ್ಯಾಷಿಯಂ ನಮ್ಮ ಆರೋಗ್ಯಕ್ಕೆ ಪೂರಕ, ಸೋಡಿಯಮ್ಮು ಬೇಕು ಪೊಟ್ಯಾಷಿಯಮ್ಮು ಬೇಕು, ಎರಡು ಬ್ಯಾಲೆನ್ಸಲ್ಲಿ ಇರಬೇಕು. ಆದರೆ ಇವತ್ತು ನಮ್ಮ ಪ್ರತಿಯೊಂದು ಆಹಾರದಲ್ಲಿ ಸೋಡಿಯಂ ಜಾಸ್ತಿ ಆಗಿರೋದ್ರಿಂದ ಸೋಡಿಯಂ ಪ್ರಮಾಣ ಜಾಸ್ತಿ ಆಗಿದೆ, ನಮ್ಮ ಆಹಾರದಲ್ಲಿ ಹಣ್ಣು ಹಂಪಲುಗಳು ಕಡಿಮೆ ಆಗಿರೋದ್ರಿಂದ ಪೊಟ್ಯಾಷಿಯಂ ಪ್ರಮಾಣ ಕಡಿಮೆ ಆಗಿದೆ. ಅದು ಈಕ್ವಲ್ ಆಗಬೇಕು ಅಂದರೆ ನಾವು ಹಣ್ಣುಗಳನ್ನು ಹೆಚ್ಚೆಚ್ಚು ಸೇವಿಸಬೇಕು. ಅದರಲ್ಲೂ ಪೊಟ್ಯಾಷಿಯಂ ಅತಿ ಹೆಚ್ಚು ಹೊಂದಿರುವಂತಹ ಬಾಳೆಹಣ್ಣನ್ನು ಸೇವಿಸೋದ್ರಿಂದಾಗಿ BPಯನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಅವರು ಹೇಳಿದ್ದಾರೆ ಪೊಟ್ಯಾಷಿಯಂನಿಂದ BP ಕಡಿಮೆ ಆಗುತ್ತೆ, ನಾರ್ಮಲ್ ಬರುತ್ತೆ. ನೋಡಿ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬನಾನಾಸ್ ಒನ್ ಆಫ್ ದ ಅಮೇಝಿಂಗ್ ಸೋರ್ಸ್ ಆಫ್ ಪೊಟ್ಯಾಷಿಯಂ. ಸೊ ಪೊಟ್ಯಾಷಿಯಂ ಅತಿ ಹೆಚ್ಚು ಹೊಂದಿರುವಂಥ ಹಣ್ಣುಗಳಲ್ಲಿ ಬಾಳೆಹಣ್ಣು ಮೊದಲನೇ ಸ್ಥಳದಲ್ಲಿ ಬರುತ್ತೆ. ಸೊ ಹಾಗಾದರೆ ಬಾಳೆಹಣ್ಣು ತಿನ್ನೋದರಿಂದಾಗಿ ನಮ್ಮ ಹೆಚ್ಚಾದಂಥ BPಯನ್ನು ಹತೋಟಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಹೇಳಿದ್ದಾರೆ ವೈದ್ಯರು ಅಂಥೇಳಿ, ಮಾತ್ರೆ ಎಲ್ಲ ಬಿಟ್ಟು ಗುಳಿಗೆ ಎಲ್ಲ ಬಿಟ್ಟು ಬರೀ ಬಾಳೆಹಣ್ಣು ತಿನ್ನೋದಲ್ಲ, ಗುಳಿಗೆಗಳ ಜೊತೆ ಮಾತ್ರೆಗಳ ಜೊತೆ ಬಾಳೆಹಣ್ಣನ್ನು ಕೂಡ ಸೇವಿಸ್ತಾ ಬಂದರೆ, ನಮ್ಮ ಆಹಾರದಲ್ಲಿ ಬಾಳೆಹಣ್ಣನ್ನು ಸೇವಿಸೋದ್ರಿಂದ ಮುಂದೆ ದೋಸೆ ಜನ ಜಾಸ್ತಿ ಮಾಡುವಂಥ ಅನಿವಾರ್ಯತೆಯನ್ನು ತಪ್ಪಿಸಬಹುದು, ಹತೋಟಿಯಲ್ಲಿಲ್ಲದ BPಯನ್ನು ಹತೋಟಿ ತರಲಿಕ್ಕೆ ಸಾಧ್ಯ ಆಗಿಸ್ಬೋದು. ಹಾಗಾಗಿ ಬಾಳೆಹಣ್ಣನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳೋಣ. ಇವತ್ತು ಮಲಬದ್ಧತೆ ಅನೇಕ ಇತರ ರೋಗಗಳಿಗೆ ಮೂಲ ಕಾರಣ. ಸೊ ಹಾಗಾಗಿ ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರತಿನಿತ್ಯ ಬಾಳೆಹಣ್ಣನ್ನು ಸೇವಿಸಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ಅದನ್ನೇ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಇದರಲ್ಲಿರುವಂತಹ ಒಂದು ನಾರಿನಂಶ ತುಂಬ ಸಹಾಯ ಮಾಡುತ್ತೆ, ಇದರಲ್ಲಿರುವಂತಹ ಒಂದು ಫೈಬರ್, ಇದರಲ್ಲಿ ಪೆಕ್ಟಿನ್ ಅನ್ನುವಂಥ ಒಂದು ನಾರಿನಂಶ ಕೂಡ ಇದೆ, ನೀರಿನಲ್ಲಿ ಕರಗುವಂಥ ನಾರಿನಂಶ ಇದೆ. ಹೀಗಾಗಿ ಇದು ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ, ಹೊಟ್ಟೆಯ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ, ಕರುಳಿನ ಆರೋಗ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಳೆಹಣ್ಣಿನ ಒಂದು ಪ್ರಾಮುಖ್ಯತೆ ಬಗ್ಗೆ ಸರಿಯಾಗಿ ವಿವರವಾಗಿ ತಿಳ್ಕೊಂಡಿದ್ದೇವೆ. ಹಾಗಾಗಿ ಬಾಳೆಹಣ್ಣನ್ನು ಮಕ್ಕಳಿಗೆ, ವೃದ್ಧರಿಗೆ, ಎಲ್ಲರಿಗೂ ನೀಡೋಣ. ಸೊ ಶುಗರ್ ಹೆಚ್ಚಾಗ್ಬಿಡುತ್ತೆ ಅನ್ನುವಂಥ ಭಯದಿಂದ ಈಚೆ ಬಂದು ನಮ್ಮ ನಾರ್ಮಲ್ ಆಹಾರವನ್ನು ಕಡಿಮೆ ಮಾಡಿ ಅದರ ಬದಲಿಗೆ ಬಾಳೆಹಣ್ಣನ್ನು ಸೇರಿಸೋಣ ಅನ್ನುವಂಥ ಕಿವಿಮಾತನ್ನು ನಮಗೆ ಹೇಳ್ತಾ, ತನ್ಮೂಲಕ ಈ ಒಂದು ಬಾಳೆಹಣ್ಣಿನ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ತಮಗೆಲ್ಲರಿಗೂ ವಂದನೆಗಳು.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364024949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಚೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಸಮಯ. ಕರೆ ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು. ಮೊದಲಿಗೆ ಒಂದಾಗೋಣ ಬಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಈಗಾಗಲೇ ಒಂದಾಗೋಣ ಬಾ ಚಿತ್ರದ ಗೀತೆಯನ್ನ ಕೇಳ್ತಾ ಬಂದ್ರೆ. ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸತೀಶ್ ಕಯ್ಯಾರ್.
0: ಸತೀಶ್ ಅವರು ಕಯ್ಯಾರ್ನಿಂದ. ಹೇಗಿದ್ದೀರಾ ಸತೀಶ್ ಅಣ್ಣ? ನಾವು ಕೂಡ ಆರಾಮ.
1: ಮಳೆ ಇದೆ ಮಂಗಳೂರಲ್ಲಿ?
0: ಮಳೆ ಈಗ ಸದ್ಯಕ್ಕಿಲ್ಲ
1: ನಮ್ ಕಡೆ.

0: ಬಹಳ ಚಂದ ಹಾಡ್ತೀರಾ.
1: ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು. ಎಸ್ ಓಕೆ. ಇದು ಸತೀಶ್ ಅವರು ಕೈಯಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ರಸಿಕಾ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಅಂಬರವೇರಿ ಅಂಬರವೇರಿ ಅನ್ನುವಂಥ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಇದೇ ರೀತಿ ನೀವು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನ ಕೇಳ್ಬೋದು. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಹಾಡು. ಅದೇ ರೀತಿ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಒಂದು ಗೀತೆಗೆ ಇದೆ. ರವಿಚಂದ್ರನ್, ಅದೇ ರೀತಿ ಭಾನುಪ್ರಿಯಾ ಅವರು ನಟಿಸಿದಂತಹ ಸಿನಿಮಾ ಇದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ಅಶೋಕ್, ನಿಂಜೂರ್.
0: ಅಶೋಕ್ ಅವರು ನಿಂಜೂರ್ನಿಂದ. ಓಕೆ ಓಕೆ. ನೀವು ಕೂಡ ಅಪರೂಪ. ಹೇಳಿ ಅಶೋಕ್ ಅಣ್ಣ, ಇವತ್ತು ಯಾವ ಹಾಡು ಕೇಳುವಾ?
2: ನನಗೆ ಕೋಟಿ ಚೆನ್ನಾಗಿದೆ, ಜೋಡು ನಂದ ದೀಪ ಬೆಳಗಣ.
0: ಜೋಡು ನಂದ ದೀಪ ಬೆಳಗಣ. ಓಕೆ. ಇರೆ ಪದ್ಯ ಬರ ಪನ್ ಪುನಃ ಹವ್ಯಾಸ ಉಂಡೆ ಉಂಡೆ ಒಂದ್ ರೆಡ್ ಲೈನ್ ಪನ್ಲೆ ತುಕ. ಜೋಡು ನಂದ ದೀಪ ಬುಡ್ಚೆ. ಓ ಅಂದೆ. ಓಕೆ, ಪದ್ಯ ಬಂದ್ರೆ ಕೂಲಿ ಸಪೋರ್ಟ್ ಮಾಡ್ತು ನಿಜ ಜೊತೆ. ಓಕೆ, ಖಂಡಿತ ಒಂತ ಪಡ್ತೀರಿ. ಏನ್ ನಂಚಿನ ಸಾಂಗ್ ಪ್ಲೇ ಮಲ್ಪ. ಯಾನ್ ಸೌಖ್ಯ ಸೌಖ್ಯ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಇದು ಅಶೋಕ್ ಅವರು ನಿಂಜೂರ್ನಿಂದ ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು. ಕೋಟಿ ಚೆನ್ನಯ್ಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಜೋಡು ನಂದ ದೀಪ ಬೆಳಗಂಡ ತುಳುವನಾಡಿದ ಗುಂಡುಡು ಅನ್ನುವಂಥ ಹಾಡನ್ನು ನೋಡೋಣ. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೇನೆ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ. ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದು ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ನೂರ 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364024949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು. ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ಯಾರು ಸಂಕಪಣ್ಣ ಪಾತ್ರ ಅಂದ್ರಲ್ಲ?
0: ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊಳ್ಳೋನಿಲ್ಲ, ಪಲ್ಲೆ ಸಂಕಪಣ್ಣ.
1: ವನಸಣ್ಣ ಮೇಡಮ್.
0: ವನಸಣ್ಣ ಇರ್ನಾಂಡೆ
1: ಕುಶಲವೇ ಸೌಖ್ಯವೇ ಬರ್ಕೊಂಡತಿ.
0: ಯಾರೇ ನೀ ಚೆಲುವೆನಾ?
1: ಕುಶಲವೇ ಸೌಖ್ಯವೇ ಬರ್ಕೊಂಡು ರವಿಚಂದ್ರನ ಪಿಕ್ಚರ್ ದ. ಆ ಪಿಕ್ಚರ್ ದಯಮಾಡ್ತದ ಪ್ರಸಾರ ಮಾಡ್ಕೊಳ್ಳಿ ಮೇಡಮ್. ಪದ
0: ಓಕೆ ಓಕೆ, ಖಂಡಿತ
1: ಸೊಲ್ಮೇಲ್ ಮೇಡಮ್,
0: ಸೊಲ್ಮೇಲ್. ಓಕೆ, ಯಾರೇ ನೀ ಚೆಲುವೆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಕುಶಲವೇ ಅನ್ನುವಂಥ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಇದೇ ರೀತಿ ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. 6-3-6-4-2-0-4-9-4-9 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-9 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಮುಂದಿನ ಕಾಲರ್ಗಳು ಕೂಡ ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಅದೇ ರೀತಿ ಸಮಯ ಸರಿಯಾಗಿ 4 ಗಂಟೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಇದೆ, ಆ ಕಾರ್ಯಕ್ರಮವನ್ನು ಕೂಡ ಆಲಿಸಿ ಅಂತ ಹೇಳ್ತಾ ಮುಂದಿನ ಕಾಲರ್. ಹಲೋ, ನಮಸ್ತೆ.
2: ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾವು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಚಳಗೇರಿಯಿಂದ ಮಲ್ಲಪ್ಪ ಶೆಟ್ಟರ್ ಮೇಡಮ್ ಅವರೇ ಮಾತಾಡೋಣ. ನಾನು
0: ಮಲ್ಲಪ್ಪ ಅವರು. ಹೇಗಿದ್ದೀರಾ ಮಲ್ಲಪ್ಪ ಅವರೇ?
2: ಚೆನ್ನಾಗಿದ್ದೀನಿ ನೋಡ್ರಿ ಮೇಡಮ್. ನೀವು ಆರಾಮಿದ್ದೀರಿ ಮೇಡಮ್?
0: ನಾವು ಕೂಡ ಆರಾಮ.
2: ಹೇಗಿದ್ದೀರಿ?
0: ಊಟ ಆಯ್ತು ನಿಮ್ದಾಯ್ತ?
2: ನಮ್ದು ಈಗ ನೋಡ್ರಿ ಮೇಡಮ್, ಊಟ ಆಯ್ತು. ಇವತ್ತು ನಮ್ಮ ಲೈನ್ ಸಿಕ್ ನೋಡ್ರಿ ಮೇಡಮ್.
0: ಹೇಗಿದೆ ನಿಮ್ಮ ಊರು ರಾಯಚೂರು?
2: ನಮ್ಮೂರು ಕೊಪ್ಪಳ ಜಿಲ್ಲೆ ರೀ. ಮಳೆಯಲ್ಲಿ ಬಿಡ್ರಿ ಮೇಡಮ್ ನಮ್ ಕಡೆ. ಮಳೆ ಇಲ್ರಿ, ಗಾಳಿ ಜಾಸ್ತಿ ರೀ. ಬಿತ್ತಿದ ಪೀಕ್ ಎಲ್ಲ ಒಣಗಾಕತ್ತಾರ ನಮ್ ಕಡೆ.
0: ಹೌದಾ? ಏನ್ ಬಿತ್ತನೆ ಮಾಡಿದೀರಾ?
2: ನಾವು ಮೆಕ್ಕೆಜೋಳ, ಅಲಸಂದಿ, ತೊಗರಿ, ಸೂರ್ಯಕಾಂತಿ ಹಚ್ಚಿವ್ರಿ ಮೇಡಮ್. ಒಂದ್ ಲೀಟರ್ ಹಚ್ಚಿ ಹಾಕಿವ್ರಿ ನೀರಾವರಿ.
0: ಇದು
2: ನಾವು ನೀರಾವರಿ ಐತ್ರಿ. ಹೊರವಲ್ ಕಾಯಿ ಒಂದ್ ಸೂರ್ಯಕಾಂತಿ ಹಾಕಿವ್ರಿ.
0: ಯಾವ ಬೆಳೆಗೆ ಜಾಸ್ತಿ ನೀರು ಬೇಕಾಗ್ತದೆ?
2: ಯಾವ ಅಂದ್ರೆ ಎಲ್ಲಾ ಬೆಳೆಗೂ ನೀರು ಬೇಕು ಮೇಡಮ್. ಮರ
0: ಹೌದು, ಆದ್ರೆ ಕೆಲವೊಂದು
2: ಈ ಮಳೆ ಆದ್ರೆ ಎಲ್ಲಾ ರೈತರು ಸಂಪ ಇರ್ತಾರ್ರಿ ಮೇಡಮ್. ಮಳೆ ಇಲ್ಲಕನ ಸ್ವಲ್ಪ ತೊಂದರೆ ಆಗೈತ್ರಿ ಅಷ್ಟೇ. ಬಿಸಿಲು ಜಾಸ್ತಿ ರೀ ನಮ್ ಕಡೆ
0: ಅಲ್ವಾ?
2: ಬಯಲು ಪ್ರದೇಶ ಆಗತ್ತಲ್ರಿ ಮೇಡಮ್, ಅದಕ್ಕೋಸ್ಕರ
0: ಬಿಸಿಲು
2: ಮಳೆ ಕಡಿಮೆ ರೀ ನಮ್ಮಲ್ಲಿ.
0: ಮರಗಳೆಲ್ಲ ತುಂಬಾ ಕಡಿಮೆ ಬಯಲು ಪ್ರದೇಶ.
2: ಮರಗಳು ಕಡಿಮೆ ರೀ ಮೇಡಮ್, ಬಹಳ ಕಡಿಮೆ ರೀ.
0: ಹಾಗೆ ಓಕೆ, ಹೇಳಿ ಮಲ್ಲಪ್ಪ ಅವ್ರು, ಇವತ್ತು ಯಾವ ಹಾಡು ಕೇಳುವ?
2: ನಮ್ಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಇವರು ಹಾಡಿದ್ರಿ ಮೇಡಮ್. ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಯಾರೇ ಕೂಗಾಡಲಿ ಯಾರು ಪ್ರಸಾರ ಮಾಡ್ರಿ ಮೇಡಮ್.
0: ತುಂಬಾ ಚೆನ್ನಾಗಿ
2: ಮೇಡಮ್ ಹಾಡು, ಅದಕ್ಕೋಸ್ಕರ ಹಾಡು ಪ್ರಸಾರ ಮಾಡ್ರಿ ಮೇಡಮ್.
0: ಖಂಡಿತ ಖಂಡಿತ, ಸ್ವಲ್ಪ ಹೊತ್ತಲ್ಲಿ ನೀವು ಕೇಳಿರುವಂತಹ ಹಾಡನ್ನ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ ಮೇಡಮ್.
0: ಓಕೆ, ಇದು ಕೊಪ್ಪಳ ಜಿಲ್ಲೆಯಿಂದ ಮಲ್ಲಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಅದರಲ್ಲೂ ಕೂಡ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ ಅನ್ನುವಂಥ ಹಾಡನ್ನ ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಕರೆ ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
6: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
5: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364024949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ. ಹಾಯ್.
0: ನಮಸ್ತೆ ನಮಸ್ತೆ.
1: ಹೇಗಿದ್ದೀರಿ?
0: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ.
0: ಹೇಳಿ ಅಮ್ಮಣಿ ಅವರೇ.
1: ನಂಗೆ ಇವತ್ತೊಂದು ಹಾಡು ಬೇಕಿದೆ. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ, ಅದರಲ್ಲಿ ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ ಅಂತ ಒಂದು ಹಾಡು ಇದೆ ಅಲ್ವ, ಅದನ್ನ ಪ್ರಸಾರ ಮಾಡಬಹುದಾ?
0: ಆನ್ಲೈನ್ ಹೇಳ್ತೀರಾ?
1: ಆನ್ಲೈನ್ ಹೇಳ್ತೇನೆ. ಇದನ್ನ ಹಾಡಿದವರು ಇವರು ಯಾರು, ಮಹಾದೇವನಲ್ಲ, ಶಂಕರ್ ಮಹಾದೇವನ್. ಮತ್ತು ಇವರು ಸುಪ್ರಿಯಾ ಆಚಾರ್ಯ ಅಂತ ಕಾಣ್ತದೆ.
0: ಓಕೆ ಓಕೆ.
1: ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ, ನೀಯಾರು ಯಾವೂರು ಹೇಳು ನನ್ನ ಜೊತೆಗಾರ. ಬಾರಯ್ಯ ಬಾರಯ್ಯ ಬಾರ ನನ್ನ ಸರದಾರ, ನೀಯಾರು ಯಾವೂರು ಹೇಳು ನನ್ನ ಜೊತೆಗಾರ. ಅಂದ್ರೆ ಇದು ಜಾನಪದ ತರ ಉಂಟಲ್ಲ ಈ ಹಾಡು, ಹೌದಲ್ವಾ?
0: ಹೌದು ಹೌದು. ಇದು ಈ ಹಾಡನ್ನ ನೀವು ಹೇಳಿದ ಹಾಗೆ ಶಂಕರ್ ಮಹಾದೇವನ ಜೊತೆ ಸುಪ್ರಿಯಾ ಆಚಾರ್ಯ ಅವರು ಹಾಡಿರುವಂತ ಹಾಡು ಇದು. ಸುದರ್ಶನ್ ಅವರ ಸಾಹಿತ್ಯ ಇದೆ ಹಾಡಿಗೆ. ಅದೇ ರೀತಿ ಒಂದು ಚಿತ್ರ ಯಾವಾಗ ರಿಲೀಸ್ ಆಯ್ತು ಅಂತ ಗೊತ್ತಿದೆ ನಿಮ್ಗೆ?
1: ಇದು 2011-12 ಇರ್ಬೋದು ಅಂತ.
0: ಎರಡು ಸಾವಿರದ ಏಳರಲ್ಲಿ ತೆರೆ ಕಂಡಂತಹ ಚಿತ್ರ ಇದು. ಆರ್ ಪಿ ಪಟ್ನಾಯಕ್ ಅವರು ಇದಕ್ಕೆ ಸಂಗೀತವನ್ನು ನೀಡಿದ್ದಾರೆ ಈ ಹಾಡಿಗೆ. ಓಕೆ ಮೇಡಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಓಕೆ. ಇದು ಅಮ್ಮಣಿಯವರು ಕಾರ್ಕಳದಿಂದ ಕರೆಯನ್ನು ಮಾಡಿ ಕೇಳ್ತಾ ಇದ್ದಂತ ಹಾಡು ನಮ್ಮ ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಾರಯ್ಯ ಬಾರೋ ನನ್ನ ಸರದಾರ ಅನ್ನುವಂಥ ಹಾಡು. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ನಮಸ್ತೆ
0: ನಮಸ್ತೆ. ಯಾರು ಮಾತಾಡ್ತಿರೋದು?
2: ದಿನೇಶ್
0: ಅವರು ಕಾಸರಗೋಡಿನಿಂದ. ಹೇಗಿದ್ದೀರಾ ದಿನೇಶ್ ಅವರೇ? ನಾವು ಕೂಡ ಆರಾಮ. ಹೇಗೆ ಕಾಸರಗೋಡಲ್ಲಿ ಮಳೆ ಬರ್ತಿದ್ಯಾ?
2: ಮಳೆ ಮಧ್ಯಾಹ್ನ ಆಗಿತ್ತು ಮೇಡಮ್, 1 ಗಂಟೆ.
0: ಈಗ ಇಲ್ಲ,
2: ಬಿಸಿಲಿದೆಯಾ?
0: ನಮ್ಮಲ್ಲೂ ಕೂಡ ಅದೇ ರೀತಿ ಮಳೆ ಈಗ ಸದ್ಯಕ್ಕೆ ಬರ್ತಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಒಳಗೆ ಗೊತ್ತಾಗ್ತಿಲ್ಲ, ಆದ್ರೆ ಇಷ್ಟರವರೆಗೆ ಬಂದಿಲ್ಲ ಮಳೆ. ಹೌದು ಹೌದು. ಹಾಗೆ ಹೇಳಿ, ಯಾವ ಹಾಡು ಪ್ರಸಾರ ಮಾಡುವ?
2: ಇದು ನಟ ಸಾರ್ವಭೌಮ ಪುನೀತ್ ರಾಜ್.
0: ಓಕೆ.
2: ಯಾರೋ ನೀನು ಅಂತ.
0: ಯಾರೋ ನೀನು. ಓಕೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ. ಇದು ದಿನೇಶ್ ಅವರು ಕಾಸರಗೋಡಿನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು. ನಟ ಸಾರ್ವಭೌಮ ಚಿತ್ರದಿಂದ ಯಾರೋ ನೀನು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕರೆ ಮಾಡಿ ಮಾತಾಡಬೇಕು ಅಂತಿದ್ರೆ ಕರೆಯನ್ನು ಮಾಡಿ ಕೇಳ್ಬೋದು. ಅದೇ ರೀತಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಿ ಮಾತಾಡಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 7.8 FM, ಬಣ್ಣ ಬಣ್ಣದ ಬದುಕು.
3: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇಹಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: Thank you so much. I'm Shreya, and I had a fab time singing this beautiful song.
1: ಕೇಳ್ತಾ ರೇಡಿಯೋ ಸಾರಂಗ 107.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದರೆ ಅದೇ ರೀತಿ ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅದೇ ರೀತಿ ಸಮಯ ಸರಿಯಾಗಿ 4 ಗಂಟೆಗೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ವಾಣಿಶ್ರೀ ಕಾಸರಗೋಡು ಅವರ ಜೊತೆ ನಡೆಸುವಂಥ ಸಂದರ್ಶನವನ್ನು ಕೂಡ ನೀವು ಕೇಳಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ವೈದ್ಯೆ ಹಾಗೂ ಕವಯತ್ರಿ ಗಡಿನಾಡ ಕಲಾವಿದೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
6: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
7: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
6: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
8: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
9: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
10: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
11: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
12: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
13: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು, ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೆ, ನಾನಿದ್ದೀನಿ ಆರ್ ಜೆ ಎಡ್ವರ್ಡ್ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿ ಒಬ್ಬರು ಅತಿಥಿ ಕೂಡ ಹಾಜರಿದ್ದಾರೆ. ಇವರು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅಂತ, ಆಯುರ್ವೇದ ವೈದ್ಯೆ, ಕವಯತ್ರಿ, ಗಡಿನಾಡ ಕಲಾವಿದೆ, ಹಾಗೆ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಈ ಸಂಘಟನೆಯನ್ನು ಕಟ್ಟಿಕೊಂಡು ಹಲವಾರು ಪ್ರತಿಭೆಗಳಿಗೆ ಇವರು ಅವಕಾಶ ಕೊಡ್ತಾ ಇದ್ದಾರೆ. 226 ಇವರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಇವರು ಮೆಚ್ಚಿದ್ದಾರೆ. ಹಾಗೆ ಪ್ರಕೃತಿ ಎನ್ನುವ ಕವನ ಸಂಕಲನ ಕೂಡ ಪ್ರಕಟಿಸಿದ್ದಾರೆ. ಹಾಗೆ ಹಲವಾರು ರೀತಿಯಲ್ಲಿ ಈ ಮಕ್ಕಳಿಗೆ ಏನು ಅವರ ಸಾಂಸ್ಕೃತಿಕ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸಿದ್ರ ಜೊತೆಗೆ ಇವರು ಕಾಸರಗೋಡಿನ ಚೂರಿಪಲ್ಲ ಎಂಬಲ್ಲಿ ಸ್ವಂತ ಆಯುರ್ವೇದ ಆಸ್ಪತ್ರೆ ನಿರ್ಮಿಸಿ ದಿನದ 24 ಗಂಟೆಯು ಹಗಲಿರುಳು ಜನರ ಸೇವೆ ಮಾಡಿದ್ದಾರೆ. ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಸಿದ್ದಾರೆ. ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆ, ಹಾಗೆ ದೂರವಾಣಿ ಮುಖಾಂತರ ಆರೋಗ್ಯ ಸಲಹೆ ಹಾಗೂ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಒಂದು ಗಡಿನಾಡಿನಲ್ಲಿ ಇದ್ದುಕೊಂಡು ಕನ್ನಡದ ಒಂದು ಉಳಿವಿಕೆಗಾಗಿ, ಕನ್ನಡದ ಬೆಳವಣಿಗೆಗಾಗಿ ಹಲವಾರು ರೀತಿಯಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಬಗ್ಗೆ ಹೇಳೋದಾದರೆ ತುಂಬ ಇದೆ, ತುಂಬ ವಿಷಯಗಳಿವೆ. ಇವರ ಜೊತೆ ಮಾತಾಡಿ ಇವರಲ್ಲಿ ಇವರ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ವಾಣಿಶ್ರೀ ಕಾಸರಗೋಡು ಅವರೇ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ವಾಣಿಶ್ರೀ ಅವರೇ, ನೀವು ಕವಯತ್ರಿ, ಹಾಡ್ತೀರಿ, ಭಜನೆ ಮಾಡ್ತೀರಿ, ಹಾಡ್ತೀರಿ. ಈಗ ಒಂದು ಭಜನೆ ಅಥವಾ ಏನಾದರೂ ಒಂದು ಭಕ್ತಿ ಗೀತೆಯೊಂದಿಗೆ ಯಾವ ನಮ್ಮ ಕಾರ್ಯಕ್ರಮ ಶುರು ಮಾಡೋದಾದರೆ ಯಾವ ಭಕ್ತಿ ಗೀತೆಯನ್ನು ಹಾಡ್ತೀರಿ?
1: ನನ್ನ ಮಾವನವರಾದ ಪೊಟ್ಟಿಪಲ್ಲ ಕೀರ್ತಿಶೇಷ ಆಶುಕವಿ ನಾರಾಯಣ್ ಭಟ್ ಇವರು ರಚಿಸಿದ ಮಧುರ ಗಣಪ ಎಂಬ ಕೃತಿಯ ಹಾಡನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದೇನೆ.
0: ನಿಮಗೆ ಮಧುರ ಹತ್ತಿರ?
1: ಹೌದು.
0: ನಿಮ್ಮ ಊರು ಮಧುರ?
1: ನೆಲ್ಲಿಕಟ್ಟೆ, ಚೂರಿಪಳದ. ಮಧೂರು ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಂಸ್ಥೆಯ ಪ್ರಥಮ ಕಾರ್ಯಕ್ರಮವನ್ನು ನಡೆಸಿದ್ದೆವು. ಹಾಗಾಗಿ ಇಂದು ಇಲ್ಲಿ ಮಧುರ ಗಣಪ ಆ ಕೃತಿಯ ಹಾಡನ್ನು ಹಾಡಲು ತುಂಬಾ ಸಂತಸ.
0: ಮಾವನವರು ಹೆಸರೇನು?
1: ಪೊಟ್ಟಿಪಲ್ಲ ನಾರಾಯಣ್ ಭಟ್. ಅವರು ಕನ್ನಡ ಹೋರಾಟಗಾರರು, ಕಯ್ಯಾರ ಕಿಂಜಣರ ಇವರ ಶಿಷ್ಯರು. ಹೌದು, ಅವರ ಕೃತಿಗೆ ಕಯ್ಯಾರ ಕಿಂಜಣರೇ ಅವರು ಮುನ್ನುಡಿ ಬರೆದಿದ್ದರು. ಹಾಗಾಗಿ ಇದೊಂದು ಸಂತಸದ ಸಮಯ.
0: ಸರಿ, ಪ್ರಥಮ ಏನು ಕಾರ್ಯಕ್ರಮದಲ್ಲಿ ನೀವು ಪ್ರಥಮವಾಗಿ ಹಾಡಿದಂಥ ಹಾಡು ಅಲ್ವಾ?
1: ಹೌದು. ಮಧುರ ಗಣಪಗೆ ನಮೋ ನಮೋ, ಭಕ್ತಿಯ ಭಾವದ ನಮನಮಿದು, ಉದಯಾಸ್ತಮಾನದ ಸೇವೆ ಇದು. ಸಿದ್ಧಿ ವಿನಾಯಕ ನೀನೊಲಿಯೋ, ಸಿದ್ಧಿ ವಿನಾಯಕ ನೀನೊಲಿಯೋ.
0: ಓಕೆ, ಒಂದೆರಡು ಸಾಲುಗಳಲ್ಲಿ ಮಧುರಿನ ನಿಮ್ಮ ಊರಿನ ದೇವಸ್ಥಾನದ ಬಗ್ಗೆ ಒಂದು ವಿನಾಯಕನಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯನ್ನು ನೀವು ಕೂಡ ಹಾಡಿದ್ರಿ. ಓಕೆ, ಈ ಸಾಹಿತ್ಯದ ಒಡನಾಟ ಹೇಗೆ ಶುರುವಾಯಿತು? ಮೊದಲು ಯಾವುದು ಆಯುರ್ವೇದ ಕಲ್ತರ ಸಾಹಿತ್ಯದ ಒಡನಾಟದಲ್ಲಿದ್ದೀರಾ? ಹೇಗೆ, ಯಾವುದು?
1: ಸುಳ್ಯ KBG ಆಯುರ್ವೇದ ಕಾಲೇಜಲ್ಲಿ ಆಯುರ್ವೇದ ವಿದ್ಯಾಭ್ಯಾಸ ಮಾಡಿದ್ದೆ. ಅಲ್ಲಿ ಕಲಿಯುತ್ತಿರುವಾಗಲೇ ಸಾಹಿತ್ಯದ ಬಗ್ಗೆ ಒಲವಿತ್ತು. ಮದುವೆಯಾದ ನಂತರ ನನ್ನ ಮಾವನವರ ಆ ಕವನಗಳನ್ನೆಲ್ಲ ಓದಿ ಅದೇ ಒಂದು ಸ್ಫೂರ್ತಿಯಾಯಿತು ಕವನ ಬರೆಯೋಕೆ. ನನ್ನ ಪ್ರಕೃತಿ ಎಂಬ ಚುಟುಕು ಪುಸ್ತಕದಲ್ಲಿ ಕೃತಿಯಲ್ಲಿ ನಾನು ಬರೆದ ಹಲವಾರು ಕವನಗಳಿವೆ. ಮಾವನವರು ಆಶುಕವಿ, ಸ್ಥಳದಲ್ಲೇ ಕವನ ಬರೆಯುತ್ತಿದ್ದರು. ದಿನ ಕವನಗಳನ್ನು ಓದುವುದು, ಕನ್ನಡದ ಬಗ್ಗೆ ಮಾತಾಡುವುದು, ಹೀಗೆ ಹೋರಾಟದ ಮನೋಭಾವ ಅವರಿಗಿತ್ತು. ಅದೇ ನಮಗೆ ಈಗ ಸ್ಫೂರ್ತಿ. ಕನ್ನಡ ಕಾರ್ಯಕ್ರಮಗಳನ್ನು ಈಗ ಕಾಸರಗೋಡಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ಕನ್ನಡ ಕಾಸರಗೋಡಿನಲ್ಲಿ ಅಳಿವಿನ ಅಂಚಿನಲ್ಲಿದೆ, ವಿನಾಶದ ಅಂಚಿನಲ್ಲಿದೆ ಕನ್ನಡ ಭಾಷೆ. ಮುಂದೆ ಇನ್ನೂ ಕಾಸರಗೋಡಲ್ಲ, ಮುಂದೆ ಕಾಸರಗೋಡಲ್ಲಿ ಉಳಿಯಲೇಬೇಕು ಎಂಬ ನಿಟ್ಟಿನಲ್ಲಿ ನಾವು ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡನ್ನು ಕಳೆದ 4 ವರ್ಷದ ಹಿಂದೆ ಸ್ಥಾಪಿಸಿದ್ದೆವು. ಈಗ ನಿರಂತರ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಕಾಸರಗೋಡಿನಲ್ಲಿ ಈ ಕನ್ನಡ ಎಂಬ ಹೆಸರು ಇಟ್ಟುಕೊಂಡು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂಸ್ಥೆ ನಮ್ಮದೊಂದೇ ಎಂದು ಹೇಳಲು ಬಹಳ ಹೆಮ್ಮೆ. ಮಾತ್ರವಲ್ಲದೆ ಇದು ನಮ್ಮ ಮನೆಯಲ್ಲೇ ಈಗ ಸ್ವಂತ ವೇದಿಕೆಯನ್ನು ನಿರ್ಮಿಸಿದ್ದೇವೆ, ಸುಸಜ್ಜಿತ ವೇದಿಕೆ. ವೇದಿಕೆ ನಿರ್ಮಿಸಿ ಅಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಯೂ ಆಯಿತು. ಇನ್ನು ಮುಂದೆಯೂ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ ಚಿಂತನೆ ಇದೆ.
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
2: ಹಲೋ ನಮಸ್ತೆ.
0: ನಮಸ್ತೆ ಹೇಳಿ.
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೀನಿ. ಸರಿ,
0: ಹಾ ಹಾ, ಏನು ಹೇಳಿ? ಇವತ್ತು ಹೃದಯ ರಾಗದಲ್ಲಿ ನಮ್ಮ ಇವರು ಇದ್ದಾರೆ, ವಾಣಿಶ್ರೀ ಅವರು. ಹ್ಞೂ, ಮಾತಾಡಿ ಅವ್ರ ಜೊತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಹೇಗಿದ್ದೀರಿ?
1: ಹಲೋ,
2: ಹೇಗಿದ್ದೀರಿ ಮೇಡಮ್?
1: ಹಾ, ನಾವು ಹಲೋ
2: ಹಲೋ
1: ಹಾ
0: ಹೇಳಿ
1: ಹೇಳಿ,
0: ನಿಮ್ಮ ಹೆಸರು ಹೇಳಿ.
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದೀನಿ ಮೇಡಮ್.
1: ಹಾ ಸರಿ, ಹೇಳಿ ಸರ್.
0: ಪರಿಚಯ ಇದೆ?
2: ಪರಿಚಯ ಇಲ್ಲಮ್ಮ. ಸರಿ.
0: ಇಲ್ವಾ?
2: ಇಲ್ಲ. ನಾವು ಸತ್ತು ಕೇಳುವುದು ಈಗ ಅವ್ರದ್ದೊಂದು ಹೃದಯ ರಾಗ ಉಂಟು ಅಂತ ಹೇಳಿ ಮಾಡ್ತಾ ಇರೋದು ಈಗ.
0: ಸರಿ ಸರಿ ಸರಿ,
1: ನೋಡಿದ್ರೇನ ಅಲ್ವಾ? ಫೇಸ್ ಮುಖಪುಟದಲ್ಲಿ ಹಾಕಿದ್ದೆ, ಅದನ್ನ ನೋಡಿದ್ರೆ.
0: ಓಕೆ ಓಕೆ, ಸರಿ. ಧನ್ಯವಾದಗಳು ಕರೆ ಮಾಡೋದಕ್ಕೆ.
2: ಥ್ಯಾಂಕ್ ಯು, ಥ್ಯಾಂಕ್
0: ಯು. ನಮ್ಮ ಏನು
1: ನಮ್ಮ ಇನ್ನು ಮುಂದಿನ
0: ಕರೆ ಮಾಡಿದ್ದಾರೆ.
1: ಮುಂದಿನ ಗುರಿ ಏನಂದ್ರೆ ಕಾಸರಗೋಡನ್ನು ಕನ್ನಡ ನಾಡು ಮಾಡುವುದು. ಅಂದ್ರೆ ನಮ್ಮ ಸಂಸ್ಥೆ ಧಾರ್ಮಿಕ ಕ್ಷೇತ್ರದಲ್ಲಿ ಹೀಗೆ ನಿರಂತರ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಅಲ್ಲಿ ದೇವರಲ್ಲಿ ವರ ಕೇಳುವುದು.
0: ಸರಿ ಸರಿ,
1: ಒಂದು ಕನ್ನಡ ಮಾಡಿ ಕಾಸರಗೋಡು.
0: ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮ್ಮ ಹೆಸರು ಯಾಕೋ ಕಡಿತಗೊಂಡಿದೆ, ಮಾತಾಡ್ತಾ ಇಲ್ಲ. ಕರೆ ಮಾಡಿ ಮಾತಾಡಬೇಕು.
1: ಹಾಗೆ ನೆಲ್ಲಿಕಟ್ಟೆ ಸಮೀಪ ಚೂರಿಪಳ್ಳ ಎಂಬಲ್ಲಿ ನಮ್ಮ ಸ್ವಂತ ಆಯುರ್ವೇದಿಕ್ ಆಯುರ್ವೇದ ಆಸ್ಪತ್ರೆ ಇದೆ. ಅಲ್ಲಿ 24 ಗಂಟೆಗಳ ನಿರಂತರ ವೈದ್ಯಕೀಯ ಸೇವೆ ನಡೆಸುತ್ತಾ ಬಂದಿದ್ದೇವೆ. ನನ್ನ ಪತಿದೇವರು ಡಾಕ್ಟರ್ ಗಿರೀಶ್, ಇವರು ಆಯುರ್ವೇದ ವೈದ್ಯರು. ಹಾಗೆ ಇವರ ಸಂಪೂರ್ಣ ಸಹಕಾರದಿಂದ ಇಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯವಾಯಿತು.
0: ಮಾತ್ರವಲ್ಲದೆ 226 ಕಾರ್ಯಕ್ರಮಗಳನ್ನು ನೀಡಿದಿರಿ.
1: 226 ಸೇವಾ ರೂಪದ ಕಾರ್ಯಕ್ರಮ. ಎಲ್ಲೂ ನಾವು ಧನ ಸಹಾಯ ಎಲ್ಲೂ ಕೇಳಿಲ್ಲ.
0: ಮಕ್ಕಳ ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ತಂಡದಲ್ಲಿ?
1: 500 ಕಲಾವಿದರು.
0: ಕಲಾವಿದರು
1: 500ಕ್ಕಿಂತಲೂ ಜಾಸ್ತಿ. ಕುಂದಾಪುರದಲ್ಲೂ ಇದ್ದಾರೆ, ಉಡುಪಿಯಲ್ಲೂ ಇದ್ದಾರೆ, ಮಂಗಳೂರಲ್ಲೂ ಇದ್ದಾರೆ, ಗೋಕರ್ಣದಲ್ಲಿ, ಬಾಂಬೆ, ಹೀಗೆ ಎಲ್ಲಾ

0: ಫೇಸ್ಬುಕ್ ಅಲ್ಲಿ ನೋಡಿದ ಹಾಗೆ ಉಂಟು.
1: ಹೌದು
0: ಹೌದೌದು, ನೋಡಿದ್ದೀನಿ ಮತ್ತೆ ಲೈಕ್ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತೇನೆ. ಮತ್ತೆ ನೀವು ಕನ್ನಡದ ಪರ ಹೋರಾಟ ಮಾಡುದು ಅಂದ್ರೆ, ನೀವು ಈಗಾಗ್ಲೇ ಹೇಳಿದ್ದೀರಿ ಕಾಸರಗೋಡಿನಲ್ಲಿ ಕನ್ನಡ ಭಾಷೆ ಅಳಿವಿನಂಚಿನಲ್ಲಿದೆ ಅಂತ, ಇದನ್ನು ಉಳಿಸ್ಲಿಕ್ಕೆ ನೀವು ಪ್ರಯತ್ನ ಪಡುವುದು ತುಂಬಾ ಸಂತೋಷದ ವಿಷಯ ಅಂತ.
1: ಒಂದೊಂದು ದಿನ ನಾವು ಅದೇ ಮಾಡೇ ಮಾಡ್ತೇವೆ, ಕಾಸರಗೋಡನ್ನು ಕನ್ನಡ ಅಂದ್ರೆ ಕನ್ನಡ ಅಲ್ಲಿ ನಾಶ ಆಗ್ಲಿಕ್ಕೆ, ಕನ್ನಡ ಭಾಷೆಯಲ್ಲಿ ನಾಶ ಆಗ್ಲಿಕ್ಕೆ ನಾವು ಬಿಡುವುದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಮೂಲೆ ಮೂಲೆಯಲ್ಲಿ, ಕಾಸರಗೋಡಿನ ಮೂಲೆ ಮೂಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ, ನಮ್ಮ ಮನೆಯಲ್ಲೇ ಮಾಡ್ತೇವೆ. ಯಾವ ಕಲಾವಿದರು ಬರಬಹುದು ನಮ್ಮ ಮನೆಗೆ, ತಮ್ಮ ಕಲೆಯನ್ನು ಪ್ರಸ್ತುತಗೊಳಿಸಬಹುದು, ಆ ಮೂಲಕ ತಾಯಿ ಭುವನೇಶ್ವರಿಯ ಸೇವೆ ಮಾಡಬಹುದು.
0: ತುಂಬಾ ಸಂತೋಷ. ಮತ್ತೆ ನಿಮ್ಮ ಇವಾಗ ಒಂದು ಕವನವನ್ನು ಹೇಳ್ಬೋದು ಅಂತ ನಾನು ಎಣಿಸ್ತೇನೆ. ನೀವು ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಯಾವ್ದಾದ್ರು ಬರವಣಿಗೆಯನ್ನು ಒಂದು ನಿಮ್ಮ ಸ್ವಂತ ಒಂದು ಇದರಿಂದ ಹೇಳಿದ್ರೆ ನಾವು ಕೇಳಲಿಕ್ಕೆ ಸದಾ ಸಿದ್ಧ ಇದೆ.
1: ಕವನ ಅಂತ ಹೇಳುವಾಗ ಒಂದು ನನ್ನ ಪುಸ್ತಕವೇ ಇದೆ, ಕೃತಿ ಪ್ರಕೃತಿ, ಮತ್ತೆ ಇನ್ನು 300 ಕವನಗಳು ಪುಸ್ತಕ ರೆಡಿ ಇದೆ, ಅಂದ್ರೆ ಅದು ತಯಾರಿದೆ, ಪುಸ್ತಕ ಆಗ್ಲಿಲ್ಲ ಅದರದ್ದು. ಇನ್ನೀಗ 2-3 ಪುಸ್ತಕ ಮಾಡುವಷ್ಟು ಕವನ ತಯಾರಿದೆ, ಅದನ್ನ ಮಾಡ್ಲಿಕ್ಕಿದೆ. ನಿಮ್ಗೆ ಯಾವ್ದರ ಬಗ್ಗೆ ಅಂದ್ರೆ ಕವನ, ಯಾವ ವಿಷಯದ ಬಗ್ಗೆ ಅಂದ್ರೆ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆಯೂ ಬರೆದಿದ್ದೇವೆ, ಎಲ್ಲ ವಿಷಯದ ಬಗ್ಗೆಯೂ ನಾವು ಬರೆದಿದ್ದೇವೆ. ಯಾವ್ದು ಬೇಕಿದ್ರು ಓದ್ಬಹುದು.
0: ಮತ್ತೆ ನಂಗೆ ತುಂಬಾ ಖುಷಿ ಆಯ್ತು
1: ನೀವು ಹಾಗೆ ಕೇಳಿದ ಕಾರಣ ನಾನೊಂದು ಇದೇ ಹೇಳ್ತೇನೆ ಕನ್ನಡದ ಬಗ್ಗೆ ಕವನ. ಈಗ ಎಷ್ಟು ನಮ್ಮಲ್ಲಿ ಕನ್ನಡದ ಕಿಚ್ಚು ಇದೆ ಅಂದ್ರೆ, ಕಡಿದೊಗೆದರು ನಾಲಿಗೆಯ ಬಿಡದೆ ಕನ್ನಡ ವಾಣಿ, ಕೆಡದೆ ಉಲಿಯುವ ಶಪಥ ಮರೆಯಲುಂಟೆ, ಗಡಿಯಾಚೆ ಮಾಂತ್ರಿಕರ ತಡೆ ಇದ್ದರೂ ಮುರಿದು ಅಡಿಯ ನಿಡುವೆವು ನಮ್ಮ ನಾಡ ಬಡಿಯ ಗಂಟೆ. ಇದು ಅಂದ್ರೆ ಅಂದ್ರೆ ನಮ್ಮ ಉಸಿರು, ನಮ್ಮ ಇರುದೇ, ನಮ್ಮ ಹೃದಯ ಈಗ ಇರುದೇ ಅಂದ್ರೆ ಕನ್ನಡಕ್ಕಾಗಿ ಅಂತ. ಮುಂದೆ ನಾನು ನನ್ನ ಬದುಕಿನುದ್ದಕ್ಕೂ ಕನ್ನಡದ ಕೆಲಸಗಳನ್ನೇ ಮಾಡ್ತಾ ಇರುದು, ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸುದಿಲ್ಲ. ಅಂದ್ರೆ ನಮ್ಮ ಜೀವ, ಭಾವ, ಉಸಿರು, ತನು, ಮನ, ಎಲ್ಲವನ್ನು ಕನ್ನಡಕ್ಕಾಗಿ ಸಮರ್ಪಿಸಿ ಆಗಿದೆ. ಅಲ್ಲಿ ಇಲ್ಲಿ ದನ ಈಗ ನಮ್ದು ಅವರಿಷ್ಟು ಎಷ್ಟು ಕೊಡ್ತಾರೆ, ಇವರೆಷ್ಟು ಕೊಡ್ತಾರೆ, ಅದೆಲ್ಲ ಬೇಡ ನಮಗೆ, ಯಾರ ಸಹಾಯ ಏನು ಬೇಡ, ನಮ್ಮದೇ ಆದ ಸ್ವಂತ ಖರ್ಚಲ್ಲಿ ಮುಂದೆಯೂ ಕನ್ನಡ ಕಾರ್ಯಕ್ರಮ ಮಾಡುದು. ಈಗ 226 ಕಾರ್ಯಕ್ರಮಗಳನ್ನು ಸ್ವಂತ ಇದರಲ್ಲೇ ಮಾಡಿದ್ದು. ಯಾರ ನಮ್ಮ ಇಲ್ಲಿ ಗಡಿ ಪ್ರಾಧಿಕಾರದವರ ಇದು ಕೇಳಲಿಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯ ಹಣವನ್ನು ನಾವು ಕೇಳಲಿಲ್ಲ. ನಮ್ಮ ಸಂಸ್ಥೆಯ ಬ್ಯಾಂಕ್ ಅಕೌಂಟೇ ಇಲ್ಲ, ಓಪನೇ ಆಗ್ಲಿಲ್ಲ. ಅಂದ್ರೆ ಅಲ್ಲೆಲ್ಲ ಕೊಡ್ಬೇಕು ಅಂದ್ರೆ ನಮ್ಗೆ ಬ್ಯಾಂಕ್ ಅಕೌಂಟ್ ಬೇಕು. ನಮ್ದು ಇದುವರೆಗೆ ಅಂದ್ರೆ ಅದರಲ್ಲಿ ಬಂದದ್ದು ರಿಜಿಸ್ಟರ್ ಆಗಿದೆ, ಅದಾಗಿದೆ. ಇನ್ನು ಅದೆಲ್ಲ ಮಾಡ್ಬೇಕಷ್ಟೇ. ಅಂದ್ರೆ ಬೇರೆ ಇದೆ ಅಂದ್ರೆ ನಮ್ಮ ಸ್ವಂತ ಖರ್ಚಲ್ಲಿ ದುಡಿದ ದುಡ್ಡನ್ನೆಲ್ಲ ಕನ್ನಡ ಕಾರ್ಯಕ್ರಮಗಳಿಗೆ.
2: ನಮ್ಮ ಅಮ್ಮನಿಯವರ ಊರಲ್ಲಿ ಕಾರ್ಯಕ್ರಮ ಕೊಡ್ತೀರಾ, ನಿಮ್ಮ ಮಕ್ಕಳನ್ನು ಕರ್ಕೊಂಡು?
1: ಎಲ್ಲಿ ಅವರದ್ದು ಹೇಳಿದ್ದು?
2: ಅಮ್ಮನಿಯವರು ಕಾರ್ಕಳದಿಂದ.
1: ಕಾರ್ಕಳದಲ್ಲಿ ನಾವು ಮಾಡಿದ್ದೇವೆ, ಅಲ್ಲಿ ಶೇಖರ್ ಅಜೇಕರ್, ಡಾಕ್ಟರ್ ಶೇಖರ್ ಅಜೇಕರ್ ಇದ್ರಲ್ಲ, ಅವರು ನಮ್ಗೆ ಅಲ್ಲಿ ಕಾರ್ಕಳದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು, ಅವಕಾಶ ಕೊಟ್ಟಿದ್ರು. ಈಗ ಅವರು ಇಲ್ಲ, ಅದನ್ನು ಅವರು ನಮ್ಮ ಸಂಸ್ಥೆಯನ್ನು ಮೇಲೆ ತಂದಿದ್ದಾರೆ. ಅವರನ್ನು ಅವರಿಗೆ ನಾವು ನಮ್ಮ ಸಂಸ್ಥೆ ಚಿರಋಣಿ.
2: ಮಕ್ಕಳನ್ನು ಕರ್ಕೊಂಡು ಬಂದು ಅವಕಾಶ ಇದ್ರೆ ನಿಮ್ಮ ಊರಲ್ಲಿ ಕೂಡ ಕಾರ್ಯಕ್ರಮ ಕೊಡೋಕೆ ರೆಡಿ.
1: ಅವರು ಹೇಳಿದ್ರೆ ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ರೆ ನಾವು ನಾವು ಬರುವ ಅಲ್ಲಿಗೆ.
2: ಕೊನೆಯಲ್ಲಿ ಅವರ ನಂಬರ್ ಕೊಡ್ತೇವೆ
0: ನಿಮಗೆ.
2: ಧನ್ಯವಾದಗಳು. ಓಕೆ, ಅಮ್ಮನಿಯವರು ಕರೆ ಮಾಡಿದರು, ಅವರು ಕೂಡ ನಿಮ್ಮ ಕವಿತೆ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ಹಾಗೆ ಆಯುರ್ವೇದ ಏನು ಆಸ್ಪತ್ರೆ ಕೊಟ್ಟಿದ್ದೀವಿ.
1: ಹೌದು, ಅದು ನಮ್ಮ ಸ್ವಂತ ಆಯುರ್ವೇದ ಆಸ್ಪತ್ರೆ ನಿರ್ಮಿಸಿ ಅಲ್ಲೂ ಹಾಗೆ 24 ಗಂಟೆಯು ಸೇವೆ ಇದೆ.
2: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ನಮಸ್ತೆ ನಮಸ್ತೆ
2: ನಮಸ್ತೆ, ಯಾರು ಮಾತಾಡೋದು?
3: ಸತೀಶ್ ಕಯ್ಯರ್.
2: ಸತೀಶ್ ಕಯ್ಯಾರ್, ನಿಮ್ಮ ಕಾಸರಗೋಡಿಂದ ಇವರು ಇವತ್ತು ವಾಣಿಶ್ರೀ ಅವರು ಬಂದಿದ್ದಾರೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
3: ಅಲ್ಲ ನಾನು ಅವ್ರನ್ನ ನೋಡಿದ್ದೇನೆ. ಹೌದು, ಯಾವತ್ತು ಒಂದ್ಸಲ ಜೋಡ್ಕಲ್ಲಲ್ಲಿ ಕೈಯಾರ ಕಿಂಜನ ಹರಿಯುವಾಗ ಊಟ ಹಬ್ಬದ

0: ಹೌದು, ಫಸ್ಟ್ ಒಂದು ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ಒಂದು ಕೊಟ್ಟಿದ್ದೆವು, ಅಂದ್ರೆ ಕಯ್ಯಾರ ಕಿಂಜಣರಯ್ಯವರ ಮೊದಲ ಕಾರ್ಯಕ್ರಮ ನಮ್ದು. ಅವರ ಊರಲ್ಲಿ ಕಲ್ಕೂರ ಪ್ರತಿಷ್ಠಾನದವರು ಇದ್ರು, ಮತ್ತೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸರಿ, ಅವರು ಹಾಡಾಡಿದ್ರು, ಮತ್ತೆ ಅಲ್ಲಿ ನೃತ್ಯಕ್ಕೆ ಅವಕಾಶ ಇರ್ಲಿಲ್ಲ, ಅಂದ್ರೆ ಅದು ವೇದಿಕೆ ಎಲ್ಲ ಸರಿ ಇರ್ಲಿಲ್ಲ, ನಾವು ಹಾಡಾಡಿ ಅಲ್ಲಿ ಇದ್ ಮಾಡಿ ಕಾರ್ಯಕ್ರಮ ಕೊಟ್ಟಿದ್ದೆವು. ಒಂದು ಗಂಟೆ ಸುಭಾಷಿಣಿ ಚಂದ್ರ ಅವರು ನಮ್ಮ ಸಂಸ್ಥೆಯ ಮಹಿಳಾ ಕಲಾವಿದರು, ಯಕ್ಷನೃತ್ಯ ಎಲ್ಲ ಮಾಡ್ತಾರೆ.
1: ನಿಮ್ಮನ್ನೆಲ್ಲ ಅವರು ಹೇಳ್ತಿದ್ರು, ನನ್ನ ಜೊತೆ ಮೊದ್ಲು ಹೇಳ್ತಿದ್ರು.
0: ಹೌದಾ,
1: ನಾನು ಅವ್ರ ಜೊತೆ ಹೋಗ್ತೇನೆ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ ನಾವು.
0: ಸಾಹಿತಿಗಳು ನಮ್ಮ ಸಂಸ್ಥೆಯ ಹೆಮ್ಮೆಯ ಕಲಾವಿದರು, ಅವರು ಮಹಿಳಾ ಕಲಾವಿದೆ, ಒಂದು ಅಗಣಿತ ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು. ಅಂದ್ರೆ ಸಾಹಿತ್ಯ, ಹಾಡು, ನೃತ್ಯ, ಬಹುವಿಧ ಕಲಾವಿದೆ. ನಮ್ಮ ಕಾರ್ಯಕ್ರಮ ಎಲ್ಲಿದ್ರು ಬರ್ತಾರೆ ಸಮಯ ಇದ್ರೆ. ಹಾಗೆ ನಮ್ಮವರು, ನಮ್ಮಲ್ಲಿ ಮಹಿಳಾ ಕಲಾವಿದರು ಎಲ್ಲ ವಯೋಮಾನದ ಕಲಾವಿದರು ಇದ್ದಾರೆ. ಅದಲ್ಲಲ್ಲಿ
2: ಇವರು ಕೂಡ ಹಾಡು ಹಾಡ್ತಾರೆ, ಸತೀಶ್ ಕಯ್ಯಾರ.
0: ಹೌದಾ?
1: ಅವತ್ತು ಅಲ್ಲಿ ಬಂದು ನಾನು ಹಾಡಿದ್ದೆ, ಅವರೇ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟದ್ದು ಸುಭಾಷಿಣಿ ಅವರು.
0: ಹೌದಾ,
1: ಇಂತ ಒಂದು ಕಾರ್ಯಕ್ರಮ ಇದೆ ನಮ್ಮ ಕಿಂಜನರಿಗಳ
0: ಹಾಡುಗಾರರಾದ್ರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ, ಕನ್ನಡ ಕಾರ್ಯಕ್ರಮದಲ್ಲಿ, ಬೇರೆ ಕಡೆ ಇದ್ರೆ ನಾವು ಫೇಸ್ಬುಕ್ ಅಲ್ಲಿ ಹಾಕ್ತೇವೆ.
1: ಕಾಸರಗೋಡು ಕನ್ನಡ ಭವನ ಅಲ್ಲಿಗೆ ಕೂಡ ಬಂದಿದ್ದೆ ನಾನು ಒಂದ್ಸಲ, ಅಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಇತ್ತು, ಅಲ್ಲಿಗೆ ಕೂಡ ಬಂದಿದ್ದೆ ಒಂದ್ಸಲ.
0: ಬೇರೆ
2: ಓಕೆ, ಖಂಡಿತ ಅವಕಾಶ ಇದ್ರೆ ಅವರು ನಂಬರ್ ಕೊಡ್ತಾರೆ.
1: ಸರಿ ಸರಿ ಸರಿ, ಓಕೆ
0: ಧನ್ಯವಾದ.
2: ಈಗಲೇ ಕೊಡ್ತೀರಾ ನಂಬರ್?
0: ಆ ನಂಬರ್ ನಂದು
1: ಕಾರ್ಯಕ್ರಮದ ಕೊನೆಯಲ್ಲಿ ಇದ್ರೆ ಒಳ್ಳೇದಾಗ್ತಲ್ಲ.
2: ಸರಿ ಸರಿ,
0: ಕೊಡ್ಬೋದು ಎರಡು.
2: ಸರಿ ಸರಿ ಓಕೆ. ಹಾಗೆ ಕೊನೆಯಲ್ಲಿ ನಿಮ್ಮ ಏನಾದರೂ ಎಲ್ಲಿಯಾದರೂ ಏನಾದರೂ ನಮ್ಮ ಕೇಳಿದವರು ತಮ್ಮ ಊರಲ್ಲಿ ಕಾರ್ಯಕ್ರಮ ಕೊಡೋಕೆ ಇದ್ದರೆ ನಿಮ್ಮನ್ನು ಸಂಪರ್ಕಿಸ್ಬೋದು.
0: ಹೌದು.
2: ಹಾಗೆ ಆಯುರ್ವೇದ ಆಸ್ಪತ್ರೆ ಎಷ್ಟು ವರ್ಷ ಆಯ್ತು ಕಟ್ಟು?
0: ಅದಾಯ್ತು, ಈಗ ಒಂದು 15 ವರ್ಷದ ಮೇಲಾಯಿತು.
2: ಅದರಲ್ಲಿ ಏನೆಲ್ಲ ಸೌಲಭ್ಯ ಇದೆ?
0: ಮತ್ತೊಂದು ವಿಷಯ ಇಲ್ಲಿ ಹೇಳಲೇಬೇಕು, ನಮ್ಮದೇ ಆದ ಒಂದು ಪೊಟ್ಟಿಪಲ್ಲ ಎಂಬಲ್ಲಿ ಒಂದು ಸತ್ಯನಾರಾಯಣ ಭಜನಾ ಸಂಘ ಇದೆ, ಮಂದಿರ ಸಂಘವೂ ಇದೆ, ಮಂದಿರವೂ ಇದೆ. ಅಲ್ಲಿ ನನ್ನ ಮಾವನವರು 30 ವರ್ಷಗಳಿಂದ ತಿಂಗಳ ಒಂದು ಶನಿವಾರದೊಂದು ಭಜನೆ ಮತ್ತು ವಾರ್ಷಿಕೋತ್ಸವ ನಡೆಸ್ತಾ ಬಂದಿದ್ದರು 30 ವರ್ಷದಿಂದ. ಅದನ್ನೀಗ ನಾವು ಪುನಃ ಮುಂದುವರಿಸ್ತೇವೆ. ಅಲ್ಲಿಯೂ ನಮ್ಮ ಅಂದರೆ ಅಲ್ಲೂ ನಮಗೆ ಒಂದು ವೇದಿಕೆ ಇದೆ ಅಂತ. ಈಗ ನಮ್ಮ ಮನೆಯಲ್ಲಿ 2 ವೇದಿಕೆ ಇದೆ ಮಾತ್ರ, ನಮ್ಮ ಮನೆಯಲ್ಲಿ ಈಗ ಏಕಕಾಲದಲ್ಲಿ 3 ಕಡೆ ಕಾರ್ಯಕ್ರಮ ಮಾಡುವಷ್ಟು ನಮ್ಮಲ್ಲಿ ಒಂದು ವೇದಿಕೆ ಸೌಲಭ್ಯವಿದೆ, ಮನೆಯಲ್ಲಿ ಮತ್ತು ಸತ್ಯನಾರಾಯಣ ಭಜನಾ ಮಂದಿರದಲ್ಲಿ. ಅದೊಂದು ಒಂದು ವಿಷಯ, ಒಳ್ಳೆ ಅದೊಂದು ಹೆಮ್ಮೆ ನಮಗೆ. ವೇದಿಕೆ ನಮ್ಮಲ್ಲೇ ಇದೆ ಅಂತಂದರೆ ಇಲ್ಲಿ ವೇದಿಕೆ ವೇದಿಕೆ ಅಂತ ಬೇರೆ ಕಡೆ ಹೋಗಿ ಕೇಳಿ ಸಿಕ್ಕಿದ್ರೆ ನಮಗೆ ಖುಷಿ, ಅದಲ್ಲದೆ ಮನೆಯಲ್ಲೂ ಮಾಡಬಹುದು. ಈಗ ಇವತ್ತು ಬೇಕಿದ್ರೆ ಇವತ್ತು ಕಾರ್ಯಕ್ರಮ, ನಾಳೆ ಆದ್ರೆ ನಾಳೆ, ಹಾಗೆ ದಿನಕ್ಕೆ 2 ಕಾರ್ಯಕ್ರಮ. ಮತ್ತೊಂದು ನಮ್ಮ ಸಂಸ್ಥೆಯ ಒಂದು ದೈವಾನುಗ್ರಹದಿಂದ ನಡೆಯುವ ಸಂಸ್ಥೆ ಅಂದ್ರೆ ಇಲ್ಲಿ ನಾವು ಹೇಳಿದಾಗ ಅಂದ್ರೆ ಯಾವುದು ಇಲ್ಲ, ಎಲ್ಲ ನಾವು ಶಿವನ ಭಕ್ತೆ, ನಾನು ಶಿವನ ಅನುಗ್ರಹದಿಂದ ಎಲ್ಲ ನಡೀತಾ ಇರೋದು. ಹಾಗೆ ಪ್ರತಿಯೊಂದರಲ್ಲೂ ಯಶಸ್ವಿ, ನಾವು ಎಲ್ಲಿ ಕಾಲಿಟ್ಟಲ್ಲಿ ಅಂತ ಹೇಳುದಿಲ್ವಾ, ಏನು ಮಾಡಿದ್ರು ಅಲ್ಲಿ ಕಾರ್ಯಕ್ರಮಕ್ಕೂ ಯಾವ ಕಲಾವಿದರ ಕೊರತೆ ಇಲ್ಲ, ಮತ್ತೆ ವೇದಿಕೆಗೂ ಕೊರತೆ ಇಲ್ಲ, ಯಾವುದಕ್ಕೂ ನಮ್ಮಲ್ಲಿ ಕೊರತೆ ಎನ್ನುವುದು ಇದುವರೆಗೆ ಬರಲಿಲ್ಲ. ಮತ್ತೊಂದು ವಿಘ್ನಗಳು ಹೇಳುದು ನಮ್ಮ ಸಂಸ್ಥೆಗೆ, ಈ 226 ಕಾರ್ಯಕ್ರಮದಲ್ಲೂ ಯಾವುದೇ ವಿಘ್ನ ಬರಲಿಲ್ಲ. ಮತ್ತೊಂದು ನಮ್ಮದು ಎಂತ ಅಂದ್ರೆ, ನಮ್ಮ ಕನ್ನಡ ಸಂಸ್ಥೆ ನಾವು ಮಾಡುವ ಕಾರ್ಯಕ್ರಮಗಳನ್ನು ಮೆಚ್ಚಿ, ಅಂದ್ರೆ ತಾಯಿ ಭುವನೇಶ್ವರಿಗೆ ಸೇವೆ ಸಲ್ಲಿಸುವುದನ್ನು ಮೆಚ್ಚಿ ಹಲವಾರು ಕಲಾವಿದರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈಗ ಪುತ್ತೂರ ಸಂಗಮ್ ಪುತ್ತೂರು ಅವರು ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಇದು ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ಲಕ್ಷ್ಮಿ, ತೆರೆದ ಅಜಾಪುರದವರು ಬರ್ಬೋದು, ಮಂಗಳೂರಿನವರು ಬರ್ಬೋದು. ಹೌದು, ಮತ್ತೆ ಉಡುಪಿಯವರು ಹುಲಿ ಕುಣಿತ ಎಲ್ಲ ಮಾಡುವವರು ಇದ್ದಾರೆ. ಹಾಗೆ

0: ಇದೆಲ್ಲ ನಮಗೊಂದು ಶಿವ ಕೊಟ್ಟ ವಾರ ಅಂತ ಹೇಳಿದ್ರೆ ತಪ್ಪಿಲ್ಲ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ವಿಶಿಷ್ಟತೆಯನ್ನು ಕೊಡ್ತಾ ಇದ್ದೇವೆ.
1: ನಿಮ್ಮ ಪುಸ್ತಕಕ್ಕೆ, ಕವನ ಸಂಕಲನಕ್ಕೆ ಪ್ರಕೃತಿ ಅಂತ ಹೆಸರಿಟ್ಟಿದ್ದೀರಿ. ಪ್ರಕೃತಿಯಲ್ಲಿ ಏನಿದೆ? ಪ್ರಕೃತಿಯಲ್ಲಿ ತುಂಬ ಇದೆ, ನಾವು ವಾಸಿಸುವುದೇ ಪ್ರಕೃತಿ.
0: ಆಯುರ್ವೇದ ಆಸ್ಪತ್ರೆಯ ಪ್ರಕೃತಿ, ನಮ್ಮ ಆಯುರ್ವೇದ ಆಸ್ಪತ್ರೆ ಹೆಸರು ಪ್ರಕೃತಿ.
1: ಹಾಗೆ ನಿಮ್ಮ ಕವನ ಸಂಕಲನದ ಹೆಸರು
0: ಹೌದು. ಮತ್ತೆ ನಮ್ಮಲ್ಲಿ ವಿಶಾಲವಾದ ಪ್ರಕೃತಿ ಇದೆ, ಅಂದ್ರೆ ಉದ್ಯಾನವನ. ನಮ್ಮ ಮನೆಯಲ್ಲಿ ಧನ್ವಂತರಿ, ಶ್ರೀ ಧನ್ವಂತರಿ ದೇವರ ಮೂರ್ತಿ ಇದೆ. ಆಮೇಲೆ ಅದೇ ಇದು ಸಣ್ಣ ಉದ್ಯಾನವನ, ಪ್ರಕೃತಿ ಆ ತರ ಅದೆಲ್ಲ ಇರುವ ಕಾರಣ ಪುಸ್ತಕಕ್ಕೂ ಅದರ ಇದು ಪುಸ್ತಕದ ಫೋಟೋ ಕೂಡ ನಮ್ಮ ಮನೆಯ ಉದ್ಯಾನವನದ್ದೇ. ಆ ತರ 258 ಕವನ ಇದೆ ಹಾಗೆ. ಆಮೇಲೆ ಇದೊಂದು

0: ಅಲ್ಲ, ಕೆಲವರು ಈಗ ವೈದ್ಯಕೀಯ
1: ಶತ್ರುಗಳು ಆ ತರದವರು ಇರ್ಬೋದು,
0: ಸರಿ
1: ಆ ತರದ್ದೆಲ್ಲ ಇದಿದೆ.
0: ವೈದ್ಯಕೀಯ ರಂಗ ಅಂದ್ರೆ ಅದು ಈಗ
1: ಅದು ಈ ರಂಗದಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ಈ ತರ ನಾನು ಹೇಳುದು. ಮತ್ತೆ
0: ಅಲ್ಲ, ವೈದ್ಯಕೀಯ ರಂಗ ಅಂದ್ರೆ ಅದರಲ್ಲಿ ಏನು ದುಡ್ಡು ಸಂಪಾದನೆ ಮಾಡೋದಾದ್ರೆ ತುಂಬಾ ಅವಕಾಶ ಇದೆ. ನೀವು ಅದನ್ನು ಬಿಟ್ಟು ಸಾಹಿತ್ಯದ ಹಿಂದೆ ಹೋಗ್ತೀರಿ, ಮಕ್ಕಳಿಗೆ ಪ್ರತಿಭೆಗೆ ಅವಕಾಶ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ, ಊರೂರು ಸುತ್ತಾ ಇದ್ರಿ, ಮತ್ತೆ ನೀವು ಕೂಡ ನೃತ್ಯ ಮಾಡ್ತೀರಿ. ನಿಮಗೆ ವಯಸ್ಸು ಕೇಳ್ಬೋದು? ನಿಮ್ಮ ವಯಸ್ಸು?
1: ನಾವು
0: 44. ಈ ವಯಸ್ಸಲ್ಲಿ ಕೂಡ ನೃತ್ಯ ಎಲ್ಲ ಮಾಡ್ತೀರಿ, ಏನು ನಿಮ್ಗೆ ಯಾಕೆ ಇದಿಲ್ಲ? ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಚೆನ್ನಾಗಿ ನಡ್ಕೊಂಡು ಹೋದ್ರೆ ಏನಾದ್ರೂ ದುಡ್ಡು ಮಾಡಿಕೊಂಡು ಹಾಯಾಗಿರ್ಬೋದಲ್ಲ ಅಂತ ಹೇಳುವವರು ಇಲ್ವ?
1: ಹೌದು, ಈಗ ನಾವು ಮಾಡಿದ ಖರ್ಚಲ್ಲಿ ಒಂದು ಮನೆ ಕಟ್ಬೋದಿತ್ತು, ಅಷ್ಟು ಖರ್ಚು
0: ಮಾಡಿದ್ದೇವೆ.
1: ಒಂದು ಕಾರ್ಯಕ್ರಮ ನಡೆಸದಷ್ಟು ಸುಲಭ ಅಲ್ಲ.
0: ಒಂದು
1: ಅಂದ್ರೆ ನಮ್ದ್ರಲ್ಲಿ ಕಾರ್ಯಕ್ರಮ
0: ಕಡಿಮೆ ಅಂದ್ರೆ ಒಂದು 30 ಕಲಾವಿದರನ್ನು ಕರ್ಕೊಂಡು ಹೋದ್ರೆ
1: ಹೌದು

0: ಪ್ರಪಂಚಕ್ಕೆ ಜಗತ್ತಿಗೆ ಪರಿಚಯಿಸುವ
1: ಅವರು ಬೆಳೆಯಲು ನೀವು ಅವಕಾಶ ಕಲ್ಪಿಸ್ತಾ ಇದ್ದೀರಿ. ನಿಮ್ಗೆ
0: ಮತ್ತೊಂದು ನಮ್ದು ಕ್ರೀಡಾ ಕ್ಷೇತ್ರದ್ದು ಹೇಳಲೇಬೇಕಾಗ್ತದೆ ಅಂದ್ರೆ, ಈಗ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಬೇಕು.

0: ದಲ್ಲಿ ಮತ್ತೆ ಕವನ ಮತ್ತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷರಾಗಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವುದು ಒಂದು ಖುಷಿ ಕೊಟ್ಟಿದೆ.
1: ಸರಿ, ನಿಮಗೆ ಒಂದು ರಾಜ್ಕುಮಾರ್ ಹಾಡು ತುಂಬ ಇಷ್ಟ, ಅದು ಕೂಡ ನಲಿಯುತ್ತ ಹೃದಯ ಹಾಡಿ
0: ಹಾಡಬಹುದು. ನಾನು ನೋಡಿದ ಪ್ರಥಮ ಸಿನಿಮಾವೇ ಹೃದಯ ಹಾಡಿತ್ತು. ಈಗ ನಾನು ಇದೇ ಸಂದರ್ಶನಕ್ಕಾಗಿ ಹೃದಯ ರಾಗ, ಹಾಗೆ
1: ಸಂದರ್ಶನ ಅದು ಕೂಡ ನಮ್ಮ ಸಾರಂಗಿನಲ್ಲಿ ಮಾಡುವಂತದ್ದು.
0: ಹೌದು, ಹಾಗೆ ನಿಮ್ಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿದ್ರೆ,
1: ನಾವು ಅಂದ್ರೆ ನಾವು ಪ್ರತಿಭಾವಂತರನ್ನು ಯಾರು ತೆರೆಮರೆಯಲ್ಲಿ ಇದ್ದವರನ್ನೆಲ್ಲ ಹುಡುಕಿಕೊಂಡು ಮೆರೆಸುವಂತ ಇದು ಹೃದಯ ರಾಗ. ಯಾಕಂದ್ರೆ ಮತ್ತೆ ಅವರು ಮರೆಯಬೇಕು, ಈಗ ತೆರೆಮರೆಯಲ್ಲಿ ಇದ್ರು ಕೂಡ ಮತ್ತೆ ಅವರು ಮೆರೆಯಬೇಕು, ಮರೆಯಬಾರದು, ತೆರೆಮರೆಯಲ್ಲಿದ್ದವರನ್ನು ಮರೆಯಬಾರದು, ಅದು ಅವರು ಮೆರೆಯಬೇಕು, ಮೆರೆಯುವಂತೆ ಆಗಬೇಕು ಅನ್ನೋದು ಉದ್ದೇಶದಿಂದ ಈ ಹೃದಯ ರಾಗದಲ್ಲಿ ನಾವು ಇಂಥ ಪ್ರತಿಭೆಗಳನ್ನು ಹುಡುಕಿಕೊಂಡು ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ. ನಿಮ್ಮ ಮಾತು ಕೇಳಿ ನನಗೆ ಖುಷಿ ಆಯಿತು. ನೋಡಿ, ನಿಮಗೆ ಏನೋ ಅವಕಾಶ ಕೊಟ್ಟದ್ದು ನಮ್ಮ ಸಾರಂಗ್ ಹೃದಯ ರಾಗ. ಮತ್ತೊಂದು ಏನೋ ಹೇಳಿದ್ರಲ್ಲ,
0: ಅದೇ ನಮ್ಮನ್ನು ಗುರುತಿಸಿದ್ದು
1: ನೀವೇ
0: ಮೊದಲ ಬಾರಿಗೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಹಾಗೆ ನಿಮ್ಮ ಈ ಒಂದು ಗುರುತಿಸುವಿಕೆ ಇದು, ಇದಕ್ಕಾಗಿ ನಮ್ಮ ಸಂಸ್ಥೆ ಎಂದಿಗೂ ನಿಮಗೆ ಚಿರಋಣಿ ಅಂತ ಹೇಳಿಕ್ಕೆ. ಮತ್ತೆ ನೀವು ಈ ಮೂಲಕ ನಮ್ಮ ಕನ್ನಡ ಕಾರ್ಯಕ್ರಮ
1: ನೋಡಿದ್ದು ಹೃದಯ ಹಾಡಿತ್ತು,
0: ಹೃದಯ ಹಾಡಿತ್ತು,
1: ಸಂದರ್ಶನಕ್ಕೆ ಬಂದದ್ದು ಹೃದಯ ರಾಗ.
0: ಹಾಗೆ ಹೃದಯ ಎಂಬ ಶಬ್ದಕ್ಕೂ ನಮ್ಮ ನಮ್ಮ ಜೀವನದಲ್ಲಿ ಒಂದು
1: ಹೌದು ತುಂಬಾ ಹತ್ತಿರ, ಹೃದಯ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ.
0: ಈಗ ನಾವು ಹೃದಯವಂತರಾಗಿ ಕನ್ನಡಕ್ಕಾಗಿಯೂ ಮೀಸಲಾಗಿಟ್ಟಿದ್ದೇವೆ. ಹಾಗೆ
1: ಸರಿ, ಈ ಹಾಡನ್ನು ಹಾಡಬಹುದೇ ಒಂದೆರಡು ಲೈನ್?
0: ನಲಿಯುತ್ತ, ಅದು ಬೇರೆ, ನಾನು ಜನಪದ ಎಲ್ಲ ಹಾಡ್ತೇನೆ, ಇದು ಹಾಡ್ಬೋದು. ಹೀಗೆ ಹಾಡ್ತೇನೆ, ನಲಿಯುತ್ತ ಹೃದಯ ಹಾಡನ್ನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ.

114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೆಳಗರೆ ನಮ್ಮ ಇವತ್ತಿನ ಹೃದಯರಾಗದ ಅತಿಥಿಯಾಗಿ ವಾಣಿಶ್ರೀ ಕಾಸರಗೋಡು ಇವರು ಇದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡಬಹುದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ
1: ಸರ್, ನಾನು ಸಿಟಿ ಚಂದ್ರಶೇಖರ್ ಅಭಿಜನಲ್ಲಿ ಮಾತಾಡ್ತಾ ಇರೋದು.
0: ಹಾಂ, ಹೇಳಿ ಹೇಳಿ.
1: ಮೊದಲಿಗೆ ಕವಿತ್ರಿ ಅವರಿಗೆ ನಮಸ್ಕಾರಗಳು.
2: ನಮಸ್ತೆ.
1: ಅಂದ್ರೆ ಕನ್ನಡ ಅಂದ್ರೆ ನಮ್ಗೆ ಬಹಳ ಇಷ್ಟ ಮೇಡಮ್ ಕನ್ನಡ ಅಂದ್ರೆ.
2: ಹೌದಾ?
1: ನಾನು ಕನ್ನಡದ ಅಪ್ಪಟ ಅಭಿಮಾನಿ, ರಾಜ್ಕುಮಾರ್ ಅಭಿಮಾನಿ. ಮತ್ತೆ ಕನ್ನಡ ಅಂದ್ರೆ ನನ್ಗೆ ನಾ ಮಾತಾಡ್ಬೇಕಾದ್ರೆ ಒಂದು ಇಂಗ್ಲಿಷ್ ಪದ ಬಳಸಲ್ಲ ಮೇಡಮ್.
2: ಹೌದಾ?
1: ಆದಷ್ಟು ಕನ್ನಡನ ಹುಡುಕ್ತೀನಿ ಪದಗಳ. ಈ ಹೃದಯ ರಾಗ ಕಾರ್ಯಕ್ರಮ ಇದೆಲ್ಲ ತುಂಬಾ ಹೃದಯದಿಂದ ಮಾಡುವಂತ ಮಾತುಗಳು ತುಂಬಾ ಅರ್ಥಪೂರ್ಣ ಆಗಿರುತ್ತೆ ಮೇಡಮ್. ಅದು
2: ಹೌದು.
1: ಕನ್ನಡಕ್ಕಾಗಿ ನಮ್ಮ ಬಹಳಷ್ಟು ಮಹನೀಯರು ಇದು ಮಾಡಿದರೆ, ನಮ್ಮ ರಾಜ್ಕುಮಾರ್ ಅಣ್ಣರು ಕನ್ನಡಕ್ಕೋಸ್ಕರ ಅವರು ಚಳುವಳಿನೇ ಮಾಡಿದ್ರು ಕನ್ನಡಕ್ಕೋಸ್ಕರ. ಗೋಕಾಕ್ ಚಳುವಳಿಯಿಂದ ಮಾಡುದು. ಚಳುವಳಿಗೆ ಧುಮುಕಿ ಅವರು ಒಂಥರ ಕನ್ನಡನ ಉಳಿಸಕ್ಕೋಸ್ಕರ ಎಲ್ಲ ಬಾರಿ ಹೋರಾಟ ಮಾಡಿದ್ರು ಮೇಡಮ್.
2: ಹೌದು. ಈಗ ನಾವು ಕಾಸರಗೋಡಲ್ಲಿ ಅದೇ ತರ
1: ಕಾಸರಗೋಡು ಉದಾಹರಣೆಗೆ ಬಂದ್ರೆ, ಕಾಸರಗೋಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದಾಗ ಅದು ಕರ್ನಾಟಕದಲ್ಲಿ ಇತ್ತು ಮೇಡಮ್. ಅದು
2: ಹೌದು.
1: ಆ ಕಾಸರಗೋಡು ಕೆಲವು ಆ ಕಡೆ ಭಾಗಗಳೆಲ್ಲ ಇದು ಕೆಲವು ಭಾಗಗಳು ಕರ್ನಾಟಕದಲ್ಲಿ ಇತ್ತು. ಆಮೇಲೆ ಇತ್ತೀಚೆಗೆ ಆ ಕಡೆಗೆ ಹೋಗ್ಬಿಟ್ಟು ಅದೊಂದು ಬೇಜಾರ ಸಂಗತಿ ನಮ್ಗೆ.
2: ತುಂಬಾ ಇದು ಬೇಜಾರು.
1: ಗಡಿನಾಡು ಅಂದ್ರೆ ಗಡಿ ಅಂದ್ರೆ ಸಾಮಾನ್ಯವಾಗಿ ಗಡಿಲಿ ಅಂದ್ರೆ ಅದೊಂಥರ ಗಡಿ ಅಂದ್ರೆ ಎಲ್ಲಾ ಭಾಷೆನೂ ಮಿಕ್ಸ್ ಇರುತ್ತೆ.
2: ಹೌದು.
1: ಹಾಗಾಗಿ ಗಡಿನಾಡಲ್ಲಿ ಸ್ವಲ್ಪ ಕಷ್ಟನೇ ಎಲ್ಲ
2: ಬದುಕಲಿಕ್ಕೆ.
1: ಗಡಿನಾಡಲ್ಲಿ
2: ಹೌದು. ಈಗ ಕಾಸರಗೋಡಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಭಾಷೆ ಇಲ್ಲದ ಮೇಲೆ ಅಲ್ಲಿ ಅದು ಆ ಬದುಕು
1: ಗಡಿ ಪ್ರದೇಶಗಳಲ್ಲಿ ನಾವು ಬಾಳ್ಬೇಕಾದ್ರೆ ಸ್ವಲ್ಪ ಅಸಹನೀಯ ಅಸಹನೀಯ ಪರಿಸ್ಥಿತಿ ಇರುತ್ತೆ. ಒಂಥರ ಕ್ರಿಶ್ಚಿಯನ್ಗೂ ಸ್ವರ್ಗ ಇದ್ದಂಗೆ.
2: ಹೌದು.
1: ಈ ಬೆಳಗಾಮ ಕಡೆ ಸ್ವಲ್ಪ ಅಷ್ಟೇ, ಮರಾಠಿಗರು ಅದು ಇದು ಇರುತ್ತಲ್ಲ ಸ್ವಲ್ಪ ದಬ್ಬಾಳಿಕೆ ಅದು ಇದು ಇರ್ತದೆ. ನಾವು ಬಹಳ ಹೋರಾಟ ಜೀವನ ಒಂದು ಹೋರಾಟ ಅನ್ನೋ ತರ ಆಗ್ಬಿಡು.
2: ಹೌದು. ಹಾಗಾಗಿ
1: ಮತ್ತೆ ಸರ್ಕಾರಗಳು ಸರಿಯಾಗಿ ಕ್ರಮಗಳು ತಗೊಳ್ಳಲ್ಲ.
2: ಹೌದು.
1: ಹಾಗಾಗಿ ಬಾರಿ ಗಡಿಗಳಿರೋದು ಬಾರಿ ಜನಗಳು ಬಹಳ ತೊಂದರೆ ಆಗ್ತಾ ಇದೆ
2: ಸದ್ಯದ ಪರಿಸ್ಥಿತಿಯಲ್ಲಿ. ಈಗ ನಾವು ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ನಡೆಸ್ತಾ ಕನ್ನಡ ಎಂಬ ಅದು ಭಾಷೆ
1: ಸಂಘಟನೆಗಳು ಇದೆಯಲ್ಲ ನಮ್ಮ ಕರವೇ ಸಂಘ, ಅವೆಲ್ಲ ಹೋರಾಟ ಮಾಡ್ಬೇಕು ಮೇಡಮ್.
2: ಹೌದು.
1: ಬೆಳಗಾಮಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ಇರೋದ್ರಿಂದಲೇ ಕನ್ನಡಿಗರಿಗೆ ಒಂದ್ ಸ್ವಲ್ಪ ರಕ್ಷಣೆ ಸಿಗ್ತಾ ಇರೋದು.
2: ಹೌದು.
1: ಅಲ್ಲೇನಾದಾಗ ಎಲ್ಲ ದಾವಿಸ್ ಹೋಗ್ಬಿಡ್ತಾರೆ ಎಲ್ಲ ಸಂಘದವರೆಲ್ಲ. ಅವಾಗ ಒಂದ್ ಸ್ವಲ್ಪ ವಾತಾವರಣ ತಿಳಿಯಾಗುತ್ತೆ.
2: ಹೌದು.
1: ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೆ ಆಗುತ್ತೆ.
2: ಅದೇ, ಇನ್ನು ಮುಂದೆ ಏನಾದ್ರೂ ಒಂದು ಮಾಡ್ಬೇಕು ಈಗ ಕಾಸರಗೋಡಲ್ಲಿ.
1: ಹೌದು ಮೇಡಮ್,
2: ಮಾಡ್ಬೇಕು.
1: ಅಲ್ಲಿ ಏನ ಜನಗಳು ಏನಪ್ಪ ಕನ್ನಡಿಗರೆಲ್ಲ ಒಗ್ಗಟ್ಟಾಗ್ಬೇಕು ಮೇಡಮ್.
2: ಹೌದು.
1: ಅಲ್ಲಿರೋರು
2: ಬಸ್ಸಲ್ಲಿ ಬೋರ್ಡ್ಗಳನ್ನು
1: ಅಲ್ಲಿರೋ ಒಗ್ಗಟ್ಟಾಗಿ
2: ನಾಮಫಲಕ
1: ನಮ್ಮ ನಮ್ಮ ಸಂಘಟನೆಗಳನ್ನ ಸಹಾಯ ಹಸ್ತ ತಗಬೇಕು ಅವರು.
2: ಹೌದು.
1: ಅವಾಗ ಸರಿ ಆಗುತ್ತೆ.
0: ಸರಿ ಸರಿ.
1: ಆಮೇಲೆ ಕನ್ನಡಕ್ಕೋಸ್ಕರ ಕನ್ನಡದ ಒಂದು ಒಳ್ಳೆ ಹಾಡು ಹೇಳಿ ಮೇಡಮ್.
2: ಆ ಹೇಳ್ಬಹುದು. ಕವನವನ್ನ ಹೇಳ್ಬೇಕಾ?
1: ಆ
2: ಕವನ
1: ಕವನ ಹೇಳಿ ಮೇಡಮ್. ಇದು ನಮ್ಮ ಕುವೆಂಪು ಅವರೆಲ್ಲ ಬರ್ತಿದ್ದಾರೆ.
2: ಅಲ್ಲ, ನಾನೇ ಬರ್ದದ್ದು ಹೇಳ್ಬೇಕು.
1: ನೀವು ಬರ್ದಿದ್ದು ಹೇಳಿ, ಯಾವ್ದಾರ ಒಂದು ಒಳ್ಳೇದು ಹೇಳಿ, ನಾ ಕೇಳಕತ್ತೀವಿ.
0: ಓಕೆ, ಧನ್ಯವಾದಗಳು.
1: ಧನ್ಯವಾದಗಳು ಸರ್.
2: ಹೇಳ್ಬೇಕಾ ಅವರಿಗೆಂದು ಕನ್ನಡದ್ದು? ಕಣ್ಣರಳಿದೆ, ಕರ್ಣ ಚಾಚಿದೆ, ನಾಸಿಕವು ಅರಸುತ್ತಿದೆ. ಕನ್ನಡಮ್ಮನ ನೋಡಲು, ಅಂದದ ನುಡಿಯ ಕೇಳಲು, ಶ್ರೀಗಂಧದ ಪರಿಮಳ ಸವಿಯಲು. ಕನ್ನಡದ ಕೂಗಿಗೆ ಓಗೊಡುತ್ತಾ, ಕನ್ನಡದ ದೀವಿಗೆ ನಾವು ಬೆಳಗುತ್ತಾ, ತಾಯಿ ನುಡಿಯ ಸೊಬಗನ್ನು ಉಳಿಸುತ್ತಾ, ಕಟ್ಟೋಣ ಕನ್ನಡ ನಾಡನು, ಬೆಳೆಸೋಣ ಕನ್ನಡ ನುಡಿಯನು. ನಾಡು ನುಡಿಯ ರಕ್ಷಣೆಗಾಗಿ, ಸಾಹಿತ್ಯ ಸಂಸ್ಕೃತಿಯ ಏಳಿಗೆಗಾಗಿ, ಕನ್ನಡ ಭಾಷೆಯ ಪ್ರಚಾರಕ್ಕಾಗಿ ಮೀಸಲಾಗಿರಲಿ ನಮ್ಮತನ, ಹರಿಸಬೇಕಿದೆಯತ್ತ ನಮ್ಮ ಗಮನ. ಗಡಿಯನ್ನು ಮೀರಿದ ಭಾವವದು ಕನ್ನಡದೊಳಗಿರೋ ಸಂಸ್ಕೃತಿಯು. ತಾಯಿ ನುಡಿಯಲ್ಲಿದೆ ಸಂಭ್ರಮವು, ಹೃದಯವ ತುಂಬಿದೆ ಕನ್ನಡವು. ಎಲ್ಲೆಡೆ ಹರಡಲಿ ಈ ಭಾಷೆಯು. ಜೈ ತಾಯಿ ಭುವನೇಶ್ವರಿ. ಕನ್ನಡದ ವಾಣಿನ ಕನ್ನಡತಿ ರಾಣಿ, ಹೊನ್ನಡೆಯ ಮರೆಯದಿಹ ಚೆನ್ನೊಲವ ಪಾಣಿ. ಕಸಿದ ಕನ್ನಡ ನಾಡು, ಬೆಸೆದ ಕಾಸರಗೋಡು, ಹುಸಿಯಲ್ಲ ನಾವೆಲ್ಲ ಹೊಸೆದ ಕನ್ನಡದವರು.
0: ಓಕೆ.
2: ಜೈ ತಾಯಿ ಭುವನೇಶ್ವರಿ.
0: ಬಹಳ ಚೆನ್ನಾಗಿ ಒಂದು ಕವಿತೆಯನ್ನು ಹೇಳಿದ್ರಿ. ಹಾಗೆ

0: ಹೇಳುಗರೇ, ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಕರೆ ಮಾಡಿದಂಥ ಸಂಖ್ಯೆ 6364240949. ಈ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ಹಾಗೆ ನಿಮ್ಮ ಜೊತೆ
1: ನಮ್ಮ ಉಪಾಧ್ಯಕ್ಷರು, ಸಂಸ್ಥೆಯ ಉಪಾಧ್ಯಕ್ಷರು ಅಚ್ಯುತ ಭಟ್,
0: ಅಚ್ಯುತ ಭಟ್ ಅವರು ಬಂದಿದ್ದಾರೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
2: ನಾನು ರತ್ನಶೆಟ್ಟಿ. ಮೇಡಮ್ ನಮಸ್ತೆ.
1: ನಮಸ್ತೆ ಮೇಡಮ್.
2: ಅಲ್ಲ, ಚೆನ್ನಾಗಿ ಮಾತನಾಡಿದ್ರಿ ಇಲ್ಲಿ ಬಂದು. ಎಲ್ರಿಗೊಂದು ಆಸೆ ಉಂಟು ನೋಡಿ ಮೇಡಮ್, ಏನಂದ್ರೆ ಮನ್ ಕಿ ಬಾತ್ ಅಂದ್ರೆ ನಮ್ದೊಂದು ಮನಸ್ಸಿನ ಮಾತನ್ನು ಹೇಳಿಕೊಡ್ಬೇಕು ಅಂತ.
1: ಹೌದು
2: ಅಲ್ಲ, ಹಾಗೆ ನೀವೊಂದು ಬಂದು ಇಲ್ಲಿ ಹೇಳಿಕೊಂಡದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೂ ನಿಮ್ಗೊಂದು ಖುಷಿ ಅಲ್ಲ ಅದ್ರಿಂದ?
1: ಅದೇ ಹೌದು, ನಿಮ್ಮ ಹತ್ರ ಒಂದು ಹೇಳಬೇಕು ಅಲ್ವಾ? ಯಾಕಂದ್ರೆ ಇಲ್ಲಿ ನಾವು ತಂದೆ ಮನೆ ನಮ್ದು ಇಲ್ಲಿ ಪುತ್ತೂರು ಮಾಣಿ, ಇಲ್ಲಿಂದ ಕಾಸರಗೋಡಿಗೆ ಮದುವೆ ಆಗಿ ಬಂದದ್ದು. ಆಮೇಲೆ ಇಲ್ಲಿಯ ಭಾಷೆ ಇದು ಸಮಸ್ಯೆಗಳನ್ನು ನೋಡ್ತಾ ಇರುವಾಗ ನಮ್ಗೆ ಇಲ್ಲಿ ಏನಾದ್ರೊಂದು ಮಾಡ್ಲೇಬೇಕು ಅಂತ. ಅಂದ್ರೆ ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ, ಮಲಯಾಳ ಮಾತಾಡ್ಕೊಂಡು ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲಲ್ಲ, ಏನಾದ್ರೊಂದು ಮಾಡ್ಬೇಕು. ಅದಕ್ಕೋಸ್ಕರ ನಮ್ಮ ಜೀವನವನ್ನೇ ಅಂದ್ರೆ ಇಲ್ಲಿ ನಾವು ಊಟ ತಿಂಡಿ ಬಿಟ್ಟು ಯಾವುದನ್ನು ನಮ್ಮ ಆರೋಗ್ಯವನ್ನು ನಾವು ಲೆಕ್ಕಿಸದೆ ನಾವೀಗ ದುಡಿತಾ ಇರೋದು. ಅಂದ್ರೆ ನಿದ್ರೆ ಮಾಡ್ಲಿಕ್ಕೆ ಸರಿ ಆಗುದಿಲ್ಲ, ನಿಮಗೆ ಗೊತ್ತಲ್ಲ. ಕಾರ್ಯಕ್ರಮ ಅಂತ ಹೊರಟ್ರೆ ನಾವು ಅದರಲ್ಲೇ ಇದ್ ಮಾಡ್ಬೇಕಾಗ್ತದೆ, ಒಂದ ಬಿಡ್ಬೇಕು ಒಂದ ಮಾಡ್ಬೇಕು ಆತರ. ಮತ್ತೆ ಒಂದು ನಿರಂತರತೆ ಬೇಕು. ಈಗ ನೋಡಿ, ಈಗ ಅಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ ಅಂತ ಕಾರ್ಯಕ್ರಮ. ಈಗ ಮಾಡ್ತಿದ್ರೆ ಅದನ್ನು ನಿಲ್ಲಿಸದೆ ಅದು ಮಾಡ್ತಾ ಹೋಗ್ಬೇಕು.
2: ಹಾ,
1: ಮುಂದುವರಿಸ್ಬೇಕು ಅಂತ ಇದ್ರೆ ನಾವು ನಮ್ಮ ಇದು ಎಲ್ಲ ಬೇರೆ ಹೇಳುದಿಲ್ಲ, ಅದನ್ನೆಲ್ಲ ತ್ಯಾಗ ಮಾಡ್ಬೇಕಾಗ್ತದೆ ಅಂತ. ನಿದ್ರೆಯನ್ನು ಊಟ ಎಲ್ಲವನ್ನು ತ್ಯಾಗ ಮಾಡ್ಬೇಕು. ನಾವು ನಮ್ಮದು ಅಂತ ಮಾಡ್ತಾ ಹೋದ್ರೆ ಈ ಕೆಲಸ ಆಗುದೇ ಇಲ್ಲ.
2: ಹೌದು, ಸರಿ ಆಯ್ತು ಸರ್. ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಮಾತನ್ನೆಲ್ಲ ಹೇಳಿಕೊಂಡದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ.
1: ತುಂಬಾ ನಿಮ್ಗೂ ತುಂಬಾ ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ.
0: ಅವ್ರು ಕೂಡ ಹೇಳ್ತಾ ಇದ್ದಾರೆ, ನೀವು ಒಂದು ಕನ್ನಡಕ್ಕಾಗಿ ಇಂಥ ಒಂದು ತ್ಯಾಗವನ್ನು ಮಾಡ್ತಾ ಇದ್ದೀರಿ, ಹಣ ಕೂಡ ದುಡ್ಡು ಕೂಡ ಖರ್ಚು ಮಾಡ್ತಾ ಇದ್ದೀರಿ. 226 ಕಾರ್ಯಕ್ರಮಗಳು, ಅದು ಉಚಿತವಾಗಿ ರಾಜ್ಯಾದ್ಯಂತ ಕಾಸರಗೋಡು ಹೊರ ರಾಜ್ಯಗಳಲ್ಲಿ ಕೂಡ ನೀಡುವಂಥದ್ದು, ಮುಂಬೈ ಅಂತ ನೋಡಿ, ಅದು ಬಹಳ ನಿಜವಾಗಿ.
1: ಈಗ ಹಲವಾರು ಕಲಾವಿದರಿಗೆ ನಾವು ಭುವನೇಶ್ವರಿ ತಾಯಿ ಭುವನೇಶ್ವರಿ ಸಂಸ್ಥೆ ವೇದಿಕೆ
0: ಒಂದು 500 ಜನರ ಪ್ರತಿಭಾವಂತರಿಗೆ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀರಿ, ವೇದಿಕೆ ಕಲ್ಪಿಸ್ತಾ ಇದ್ದಾರೆ. ಸರಿ, ಹಾಗೆ
1: ಮತ್ತೆ ನಮ್ಮ ಕಲಾವಿದರಿಗೆ ಅಗತ್ಯ ವೈದ್ಯಕೀಯ ಸೌಲಭ್ಯ ಏನಾದರೂ ಬೇಕಿದ್ರು ನಮ್ಮ ಕಡೆಯಿಂದ ನಾವು ಮುಂದೆ ಉಚಿತವಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ಮತ್ತೆ ನಮ್ಮ ಸಂಸ್ಥೆಯಿಂದ ಇದು ಇದೆ, ಉಚಿತ ವೈದ್ಯಕೀಯ ಶಿಬಿರವನ್ನು ನಡೆಸಿದ್ದೇವೆ. ಮತ್ತೆ ಆರೋಗ್ಯ ಮಾಹಿತಿ ಶಿಬಿರ, ಒಂದೊಂದು ರೋಗದ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಅದು ಮುಂದೆ ಕೊಡಬಹುದು. ಈಗಲೇ ಮೊದಲು ಮಾಡಿದ್ದೇವೆ ಕಾರ್ಯಕ್ರಮ, ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜಾಸ್ತಿ ಒತ್ತು.
0: ಅದೇ ಕೊರೋನಾದ ಸಮಯದಲ್ಲಿ ಕೂಡ ತುಂಬಾ ಕಾರ್ಯಕ್ರಮಗಳನ್ನು ಮಾಡಿದಿರಿ ಉಚಿತವಾಗಿ ಎಲ್ಲ.
1: ಹೌದು, ಇನ್ನು ಮುಂದೆಯೂ ಅದು ವೈದ್ಯಕೀಯ ಸೇವೆಯ ಜೊತೆಗೆ ಯಾವುದನ್ನು ಬಿಡ್ಲಿಕ್ಕಿಲ್ಲ. ಹಲವರು ಕೇಳ್ತಾರೆ, ನೀವು ಹೀಗೆ ಕಾರ್ಯಕ್ರಮ ಮಾಡಿದ್ರೆ ಇದು ಇದು ರೋಗಿಗಳಿಗೆ ಯಾವಾಗ ಮದ್ದು ಕೊಡುದು ಅಂದ್ರೆ ಹೀಗೆ ಕೇಳ್ತಾರಲ್ಲ, ಆ ತರ ನೀವು ಪ್ರಾಕ್ಟೀಸ್ ಬಿಟ್ರ ಆ ತರ ಕೇಳಿದ್ರೆ ಇಲ್ಲ. ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಈಗ ಕಾರ್ಯಕ್ರಮ ಇದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾರ್ಯಕ್ರಮ ಇದ್ರೆ ಸಂಜೆ ಮನೆಗೆ ಬಂದು ಆಮೇಲೆ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗುವುದು. ಹಾಗೆ ವೈದ್ಯಕೀಯ ಸೇವೆ ಜೊತೆಗೆ ಸಾಂಸ್ಕೃತಿಕ, ಅದರ ಜೊತೆಗೆ ಮನೆಯಲ್ಲಿ ಅದೇ ಮಕ್ಕಳಿದ್ದಾರೆ, ಪ್ರಣಮ್ಯ ಪ್ರಖ್ಯಾತ ಅಂತ ಇಬ್ರು ಮಕ್ಕಳು ನಮಗೆ.
0: ಏನು ಮಾಡ್ತಾ ಇದ್ದಾರೆ
1: ಅವರು? ಮಗ 10ನೇ ಕ್ಲಾಸ್, ಮಗಳು ಇನ್ನು ಬಿ ಫಾರ್ಮ ಮಾಡುದು, ಸೆಕೆಂಡ್ ಪಿ ಯು ಸಿ ಆಯ್ತಷ್ಟೇ.
0: ವೈದ್ಯ ಆಗ್ತೀರಿ?
1: ಮೆಡಿಕಲ್ ಲೈನ್ ಇದೆ, ಅದು ಮೆಡಿಸಿನ್ಗೆ ಸಂಬಂಧಪಟ್ಟದ್ದೇ. ಹಾಗೆ ಮನೆಯಲ್ಲಿ ಗೃಹಿಣಿಯಾಗೂ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೆಲ್ಲವನ್ನು ನಿಭಾಯಿಸಿಕೊಂಡು ಬರಲಿಕ್ಕೆ ಆ ಶಿವ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಪರಮಾತ್ಮ ಶಿವ, ಇಲ್ಲಿ ಪರಮಾತ್ಮ ಶಿವನನ್ನು ನಾವು ನೆನೆಸಲೇಬೇಕು. ಕಾರಣ ನಮ್ಮದು ಸಂಸ್ಥೆಯ ಪ್ರಥಮ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮವನ್ನು ನಾವು ನೀಡಿದ್ದೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ. ಶತ ಸಂಭ್ರಮವನ್ನು ಶಿವನ ಸನ್ನಿಧಿಯಲ್ಲಿ ಆಚರಿಸಿದ್ದೆವು. ಹಾಗೆ 200ನೇ ಕಾರ್ಯಕ್ರಮವನ್ನು ನಾವು ಶಿವನ ಸನ್ನಿಧಿಯಲ್ಲಿ ಆಲಂಗೋಡ್ಲಲ್ಲಿ ನಡೆಸಿದ್ದೆವು. ಹಾಗೆ ಇದು ನಮ್ಮ ಸಂಸ್ಥೆ ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ನಾವು ಹೇಳ್ತಾ ಬರುವುದೇ ಹೀಗೆ, ಶಿವ ಸಾಕ್ಷಾತ್ ಪರಮಾತ್ಮ ಶಿವ ನಡೆಸುವ ಸಂಸ್ಥೆ ಅಂತ. ಅದು ಅದಕ್ಕೊಂದು ಬಲವಾದ ಕಾರಣ ಇದೆ ಹೇಳಲಿಕ್ಕೆ. ಯಾಕೆಂದರೆ ಸಂಸ್ಥೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗೆಲುವನ್ನು ಸಾಧಿಸ್ತಾ ಹೋಗ್ತಾ ಇರುವ ಕಾರಣ ಇಲ್ಲಿ ದೈವಶಕ್ತಿಯಿಂದಲೇ ಇದು ನಡೆಯುವುದು ಅಂತ. ಮನುಷ್ಯರಾಗಿ ನಮ್ಮದೇನಿಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದಾಗ ಆರೋಗ್ಯ ಬೇಕು, ದುಡ್ಡಿದ್ರೆ ಸಾಲದಲ್ಲ, ಆರೋಗ್ಯವೂ ಬೇಕಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ. ಅದು ಎಲ್ಲ ಕೂಡಿ ಬರುದು ದೈವಾನುಗ್ರಹ ಇದ್ರೆ ಮಾತ್ರ ಅಲ್ವಾ. ಹಾಗೆ ಈಗ ಮತ್ತೊಂದು ದೈವಾನುಗ್ರಹ ನಮ್ಮ ಮನೆಯಲ್ಲೇ ವೇದಿಕೆ ಅದೆಲ್ಲ ಯಾರಿಗೂ ಮಾಡಲಿಕ್ಕೆ. ಈಗ ಕಾಸರಗೋಡಲ್ಲಿ ಹೀಗೆ ಇದು ನಿರಂತರ ಕನ್ನಡ ಎಂದ ಹೆಸರಿಟ್ಟುಕೊಂಡು ಹೀಗೆ ವೇದಿಕೆಯನ್ನು ನಿರ್ಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ನಮ್ಮದೊಂದೇ ಅಂತ. ಮತ್ತೆ ಬೇರೆ ಯಾವ ಸಂಸ್ಥೆಗೂ ಒಂದು ಕನ್ನಡ ಅಂತ ಹೆಸರಿಟ್ಟುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಒಂದು ಇದಿಲ್ಲ ಅಂತಂದ್ರೆ ತಾಯಿ ಭುವನೇಶ್ವರಿಯ ಸೇವೆ ಮಾಡುವ ಇದನ್ನು ಇಲ್ಲ. ಅವರು ಬೇರೆ ಹೆಸರು ಇರ್ಬೋದು,
0: ಸ್ವಂತ ಖರ್ಚಿಂದ ಸ್ವಂತ ಕೈಯಿಂದ ಖರ್ಚಿ ಹಾಗೆ ಹಣ ಖರ್ಚು ಮಾಡಿಕೊಂಡು ಒಂದು ಕನ್ನಡದ ಒಂದು ಏನು ಪ್ರೀತಿಗಾಗಿ ತರ ಒಂದು ಕಾರ್ಯಕ್ರಮ ಮಾಡುವವರು ವಿರಳ
1: ಇಲ್ಲ ಅಂದ್ರೆ ಇದ್ದಾರೆ. ಆದ್ರೆ ಕನ್ನಡ ಅಂತ ಹೇಳುವ ಹೆಸರು ಅವರಿಗೆ ಇಟ್ಕೊಳ್ಳಿಕ್ ಆಗ್ಲಿಲ್ಲ ಅಂತ ಸಂಸ್ಥೆಗೆ. ಈಗ ಅದರಲ್ಲೂ ನಮ್ಗೆ ಅದು ದೇವರು ಒಲ್ದಿದ್ದಾರೆ ಅಂತ ದೈವಾನುಗ್ರಹ ಅಂತ ಹೇಳುದಿಲ್ಲ.
0: ಸರಿ, ಈಗ ಒಂದು ಮುಂದೆ ಏನಾದ್ರು ಹಾಡು ಹಾಡುದಾದ್ರೆ ಯಾವ ಹಾಡು?
1: ಅದೇ ಈಗ ಶಿವನ ಇದಾದ ಕಾರಣ ನಾವು ಶಿವನದ್ದೊಂದು ಜನಪದ ಗೀತೆ
0: ಜನಪದ ಹಾಡನ್ನು ಹಾಡ್ತೀರಿ. ಓಕೆ, ಹಾಡಿ.
1: ಅಟ್ಟಕ್ಕೆ ಏಣಿಯಾಸೆ, ಬೆಟ್ಟಕ್ಕೆ ಬೀದಿರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ, ನಿನ್ನಾಸೆ ನಮಗೆ ಅನುಗಾಲ. ಕೋಟೆಯ ಮನೆಯೋಳೆ ಕೋಗಿಲೆ ದನಿಯೋಳೆ, ರಾಟೆವಾಲೆಯ ಕಿವಿಯೋಳೆ, ರಾಟೆವಾಲೆಯ ಕಿವಿಯೋಳೆ ಕೆಣಕಾತಿ, ದಾಟಿ ಬರಲಾರೆ ದನಿ ತೋರೆ.

0: ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತು, ಬೆಟ್ಟದ ಬೆಡಗಿ ನೀನು ಬಾರೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ. ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಸೇವೆಗೆಂದು ಬಾಳೆ ಬಾಗಿದವೋ. ಒಂದು ಅರ್ಥಗರ್ಭಿತ ಕವನವನ್ನು ಈಗ ವಾಚಿಸ್ತೇನೆ. ಮೇಲೆ ಗಿರಿಶಿಖರದಲ್ಲಿ ಬಾಹುಬಲಿಯು ನಿಂತಿರಲು, ತ್ಯಾಗಗಳ ಅರ್ಥಗಳನ್ನು ತಿಳಿಸೋಣು ಬಾ. ಸ್ವಾರ್ಥ ಸಿಕ್ಕುಗಳ ನಡುವೆ ಸುಳಿಯದೆ ಬಿಡುಗಡೆಯ ಸುಖವನ್ನು ಅನುಭವಿಸೋಣ ಬಾ. ಅಂದರೆ ಇಲ್ಲಿ ತ್ಯಾಗ ಮಾಡಬೇಕು ಅಂತ ಹೇಳೋ ಒಂದು ಅರ್ಥದಲ್ಲಿ ನನ್ನ ಕವನವನ್ನು ಈಗ ಹೇಳಿದ್ದೇನೆ. ಮತ್ತೊಂದು, ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುತ್ತಿದ್ದಾಗ ಜ್ಞಾನೋದಯವಾಯಿತು ಬುದ್ಧನಿಗೆ. ಆದರೆ ಈ ಕಲಿಯುಗದಲ್ಲಿ ನಮ್ಮನ್ನು ನಾವೇ ಅರಿಯಬೇಕು. ಬುದ್ಧ ನಾವಾಗದಿದ್ದರೂ ಬದ್ಧರಾಗಿ ನಡೆಯೋಣ ಎಂದು ಇಲ್ಲಿ ಎಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ. ಗುಡ್ಡ ಬೆಟ್ಟ ಊರಲ್ಲಿ ಸೇದೆ ಬಾವಿ ನೀರಲ್ಲಿ ಮಲ್ಲಯ್ಯ ದೇವರನ್ನು ಮರಿಬಾರದು, ಮರಿತರಕ್ಕೆ ಮರಿವಿಲ್ಲಿ ಮಾತೊಂದ ಹೇಳುತ್ತೇನೆ, ಕೂಡಲೇಶ್ವರನ ಬಿಡಬಾರದು ಬಿಟ್ಟು ಮೂಡನಾಗಬಾರದು. ಗುರುವಿನ ಮಂತ್ರ ನಿನಗೊಂದು ಹೇಳುತ್ತೀನಿ, ಸಾಧೂರ ಮಂಟಕ್ಕೆ ಹೋಗಬಾರದು, ಹೋಗದರೆ ಹೋಗಬೇಡಿ ಮಾತೊಂದ ಹೇಳುತ್ತೇನೆ, ಗಾಂಜಾ ತಂಬಾಕು ಸೇದಬಾರದು.
1: ಓಕೆ, ಬಹಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮಗೆ ನಿಜವಾಗಿ ಏನಾಗಬೇಕಂತ ಕನಸಿತ್ತು? ಆಯುರ್ವೇದ ವೈದ್ಯ ಅಲ್ಲದಿದ್ರೆ ಏನಿತ್ತು ಬೇರೆ ಆಪ್ಷನ್? ಏನಿತ್ತು
0: ಯಾವುದು ಅಂದರೆ, ನಮ್ಮ ಪ್ರೌಢಶಾಲೆಯ ಅಧ್ಯಾಪಕರು ಶ್ರೀ ಚಂದ್ರಶೇಖರ್ ಭಟ್ ಅವರು ಫಲಿತಾಂಶ ನೋಡಿ ನೀವು

0: ಯೋಚನೆ
1: ಯೋಚನೆಯಲ್ಲಿ ಇದ್ದೇವೆ.
0: ಸರಿ,
1: ಹೊಸ ಹೊಸ ಅಂದ್ರೆ ನಮ್ದು ಈಗ ಇದ್ದಾಗೆ ನಾಳೆ ಇಲ್ಲ, ಎಲ್ಲ ಒಂದೊಂದು ಇದರಲ್ಲಿ ಹೊಸತನ ತರದು. ಮತ್ತೆ ನಮ್ಮ ಕಾರ್ಯಕ್ರಮಗಳಲ್ಲೂ ಹಾಗೆ, ನೃತ್ಯ ಮಾತ್ರ ಅಲ್ಲ, ಈಗ ಸ್ಯಾಕ್ಸೋಫೋನ್ ವಾದನದವರಿದ್ದಾರೆ, ಹುಲಿ ಕುಣಿತ, ಹಾಗೆ ಎಲ್ಲವನ್ನು ಜೋಡಿಸಿಕೊಂಡು ವೈವಿಧ್ಯತೆಗಳನ್ನು ಕೊಡಬೇಕು
0: ಕಾರ್ಯಕ್ರಮ ವೈವಿಧ್ಯತೆ.
1: ಹಾಗೆ ಇಲ್ಲಿ ಈ ಸಂದರ್ಭದಲ್ಲಿ ಏನಂದ್ರೆ, ನಾನು ಒಂದು ವಿಷಯ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ, ಇದರ ಕೇರಳ ಅಧ್ಯಕ್ಷರು ನಾನು, ಈ ಮಾತ್ರವಲ್ಲ ಗುರುಕುಲ ಸಾಹಿತ್ಯ ಬಳಗ ಕಲಾ ಪ್ರತಿಷ್ಠಾನ ಅದರದ್ದು ಕೇರಳದ ಅಧ್ಯಕ್ಷರು, ಕರುನಾಡ ಹಣತೆ ಅದರ ಕೇರಳ ಅಧ್ಯಕ್ಷರು, ಹೀಗೆ ಹಲವು ಸಾಹಿತ್ಯ ಬಳಗದ, ಸಿದ್ದೇಶ್ವರ ಸಾಹಿತ್ಯ ಬಳಗ ಅಧ್ಯಕ್ಷರು. ಈಗಲ ಅದು 3-4 ವರ್ಷದ ಹಿಂದೆ ಒಂದು 10 ಸಾಹಿತ್ಯ ಬಳಗ, ಅದರಲ್ಲಿ ಕೇರಳ ಅಧ್ಯಕ್ಷರಾಗಿ ಮಾತ್ರವಲ್ಲ ಇದು ಗಜಸೇನೆ, ಕರವೇ ಗಜಸೇನೆ ಬೆಂಗಳೂರು ಅದರ ಇದು ಕಚೇರಿ ಇರುವುದು, ಅದರದ್ದು ದಕ್ಷಿಣ ಕನ್ನಡದ ಅಧ್ಯಕ್ಷರು ಮತ್ತೆ ಕೇರಳದ ಅಧ್ಯಕ್ಷರು ಆಗಿದ್ದೇನೆ. ಹಾಗೆ ಇದೆಲ್ಲ ಕೂಡಿ ಬಂದದ್ದು.
0: ಸಮಯ ಹೇಗೆ ಹೊಂದಾಣಿಕೆ ಮಾಡ್ತೀರಿ
1: ಈಗ ಗುರುಕುಲದಲ್ಲಿ, ಅದರಲ್ಲೂ ಕಾರ್ಯಕ್ರಮ ಮುಂದೆ ಮಾಡುವ ಯೋಜನೆ?
0: ಇಷ್ಟಕ್ಕೆಲ್ಲ ಸಮಯ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಟೈಮ್ ಮ್ಯಾನೇಜ್?
1: ಅದೇ ಈಗ ಸಮಯ ಹೇಗೆ ಅಂದ್ರೆ, ನಾನು ನಿದ್ರೆಯನ್ನು ಬಿಟ್ಟಿದ್ದೇನೆ ಅಂತ ಹೇಳ್ಬಹುದು. ಅಂದ್ರೆ ಒಂದು 3 ಗಂಟೆಗೆ ಮಲಗಿದ್ರೆ 5 ಗಂಟೆಗೆ ಏಳುದು,
0: ಕೋಳಿ ನಿದ್ರೆ ಅಂತ ಹೇಳ್ತೀನಿ,
1: ಅಷ್ಟೇ ಮಾಡ್ಲಿಕ್ಕೆ ಆಗುದು. ಯಾಕೆಂದ್ರೆ ಅದು
0: 2 ಗಂಟೆ,
1: 2 ಗಂಟೆ ದಿನದಲ್ಲಿ ನಿದ್ರೆ ಮಾಡ್ಲಿಕ್ಕೆ ಆಗುದು, ಬೇರೆ ಸಮಯ ಎಲ್ಲ ನಮ್ಗೆ ಇದಕ್ಕೆ ಬೇಕೇ ಬೇಕು. ಯಾಕೆಂದ್ರೆ ಮುಂದೇನು ಯೋಜನೆಗೂ, ಯೋಜನೆ ಹಾಕ್ಲಿಕ್ಕೆ, ಕಲಾವಿದರನ್ನು ಸೇರಿಸ್ಲಿಕ್ಕೆ, ಮತ್ತೆ ಅದೇ ನೃತ್ಯ ಕಾರ್ಯಕ್ರಮ ಎಲ್ಲ ಇದೆಲ್ಲ ಮನೆಯಲ್ಲಿ, ಅದಕ್ಕೆಲ್ಲ ತಯಾರು ಮಾಡಲಿಕ್ಕೆ ನಮಗೆ ಅದು ಸಮಯ ಅದಕ್ಕೆ ಬೇಕು ಎಕ್ಸ್ಟ್ರಾ. ಅದರ ಐಡಿಯ ಈಗ ನಮ್ಮ ಮುಖಪುಟದಲ್ಲಿಯೂ ನಾವು ಪ್ರತಿಯೊಂದನ್ನು ನಾವು ಹಾಕ್ತಾ ಬಂದಿದ್ದೀವಿ. ನಮ್ದು ಯೂಟ್ಯೂಬ್ ಪೇಜ್ ಇದೆ.
0: ವೇದಿಕೆ ಎಲ್ಲ ಕಟ್ಟಿದ್ದೀರಿ, ವೇದಿಕೆ ಎಲ್ಲ ಮಳೆಗಾಲದಲ್ಲಿ ಎಲ್ಲ ಈ ತರ ಪ್ರದರ್ಶನಕ್ಕೆ ಏನು
1: ಅದಕ್ಕೆ ಅಡ್ಡಿ ಇಲ್ಲ, ಅಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಹಾಗೆ ಸುಸಜ್ಜಿತ.
0: ಪ್ರತ್ಯೇಕ ಅಂತ ಭವನ ಏನಾದರೂ ಕಟ್ಟೋಕೆ ಪ್ರಯತ್ನ ಮಾಡ್ತೀರಾ?
1: ಅಲ್ಲಿ ಈಗ ನಮ್ಮಲ್ಲೇ ಇದೆ, ಅಲ್ಲೇ ಇನ್ನು ಲೈಬ್ರರಿ ಗ್ರಂಥಾಲಯ ನಿರ್ಮಿಸಬೇಕು ಅಂತ ಉಂಟು ಮನೆಯಲ್ಲಿ. ಈಗಲೇ ಪುಸ್ತಕ ಇದೆ, ಇನ್ನು ಸಾಕಷ್ಟು ಪುಸ್ತಕವನ್ನು ಸಂಗ್ರಹಿಸಿ
0: ಮತ್ತದೊಂದು
1: ಆ ತರದ ಒಂದು ಯೋಜನೆ.
0: ಮತ್ತೆ ಇದು ಫ್ಯಾಮಿಲಿ ಬಾಂಡಿಂಗ್ ಎಲ್ಲ ಹೇಗಿದೆ?
1: ಯಾವುದು
0: ಫ್ಯಾಮಿಲಿ ಬಾಂಡಿಂಗ್ ಎಲ್ಲ ಹೇಗಿದೆ ಅಂತ?
1: ಹೌದು, ಪ್ರತಿದೇ ಅದೇ ಗಿರೀಶ್ ಅವರು, ಡಾಕ್ಟರ್ ಗಿರೀಶ್ ಅವರ ಸಂಪೂರ್ಣ, ಅವರು ಸಂಸ್ಥೆಯ ಕೋಶಾಧಿಕಾರಿ,
0: ಅವರೆಲ್ಲ ಸಪೋರ್ಟ್ ಮಾಡ್ತಾರೆ,
1: ಅವರು ಸಂಪೂರ್ಣ ಧನ ಸಹಾಯ ನೀಡಿದ್ದಾರೆ ಇದು ಸಂಸ್ಥೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ. ಮತ್ತೆ ಅವರ ಪೊಟ್ಟಿಪಲ ನಾರಾಯಣ್ ಭಟ್ ಅವರ ಪತ್ನಿ ನನ್ನ ಅತ್ತೆಯವರು ಸವಿತಾ, ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹಕಾರ ಕೊಡ್ತಾರೆ. ನಮ್ಗೆ ಕೃಷಿ ಭೂಮಿ ಉಂಟು, ಹಾಗೆ ಕೃಷಿಯನ್ನು ನಾವು ನಡೆಸಬೇಕು ನಮ್ಮ ಕಾಸರಗೋಡಲ್ಲಿ, ನೆಲ್ಲಿಕಟ್ಟೆ ಅಲ್ಲಿ ಪೊಟ್ಟಿಪಲ ಎಂಬ ಕೃಷಿ ಭೂಮಿ ಇದೆ, ಅದನ್ನು ನಡೆಸಿಕೊಂಡು ಇಲ್ಲಿ ವೈದ್ಯಕೀಯ ವೃತ್ತಿ ಎಲ್ಲವೂ, ಮತ್ತೆ ಇಲ್ಲಿ ಮಾಣಿ ಅದೇ ನಾನು ಹೇಳಿದೆ ಅಲ್ಲ, ಕಲ್ಲಡ್ಕ ಶಾಲೆಯಲ್ಲಿ ನಾನು ಓದಿದ್ದು ಶ್ರೀರಾಮ ಹೈಸ್ಕೂಲ್, ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ PUC ವ್ಯಾಸಂಗ ಮಾಡಿದ್ದು, ಮತ್ತೆ ನಮ್ಮ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಸಜಂಕಿಲ ಬಾಯರು ಅಲ್ಲಿ ಪೈವಳಿಕೆ ಆ ಸ್ಕೂಲಲ್ಲಿ ಶಾಲೆಯಲ್ಲಿ ನಡೆದಿತ್ತು. ಹಾಗೆ ಸಣ್ಣ 1ನೇ ತರಗತಿಯಿಂದ ಹಿಡಿದು ನಾವು BMS ಕಲಿಯುವ ವೈದ್ಯಕೀಯ ವೃತ್ತಿಯ ಆ ಸಮಯದಲ್ಲಿ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಚಾಂಪಿಯನ್ ಆಗಿದ್ದೆವು, ಕಲಿಯುವುದರಲ್ಲೂ ಮುಂದೆ ಕ್ರೀಡಾ ಕ್ಷೇತ್ರದಲ್ಲೂ ಮುಂದಿದ್ದೆವು. ಈಗ ಸಾಂಸ್ಕೃತಿಕ ಕ್ಷೇತ್ರ ಇದೊಂದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು ನಮ್ಮದು, ಇದರಲ್ಲಿ ಸಾಧನೆದು ಇದೆಲ್ಲ. ಹಾಗೆ ಗೋಕರ್ಣದಲ್ಲೂ ನಾವು ಕಾರ್ಯಕ್ರಮ ಮಾಡಿದ್ದೆವು, ಗೋಕರ್ಣ ಅಷ್ಟು ದೂರ ಬೆಂಗಳೂರು.
0: ಸರಿ, ಒಬ್ಬರು
1: ದೂರ ದೂರ.
0: ಹಲೋ ನಮಸ್ತೆ. ಹಲೋ,
2: ನಿತ್ಯಾನಂದ ಅದ್ವೈತ, ಹರೇ ಕೃಷ್ಣ, ರಾಧೆ ರಾಧೆ, ನಮಸ್ಕಾರ. ಓಂ ದಂದನ್ವಂತರಾಯ ನಮಃ, ವೈದ್ಯನಾರಾಯಣೋ ಹರಿಹಿ, ಮದನಂತೇಶ್ವರ ಹಾಗೂ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ನೆನೆಸಿಕೊಂಡು ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಹರೇ ಕೃಷ್ಣ, ಹಲೋ, ಕೇಳ್ತಾ ಉಂಟಾ?
0: ಕೇಳ್ತಾ ಇದೆ.
2: ಶ್ರೀಕೃಷ್ಣ

0: ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತೆ ಕದ್ರಿ ಮಂಜುನ ಸ್ವಾಮಿ ಕಾತೆಯಲ್ಲಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಅಮ್ಮ ತಾಯಿ ನಮಸ್ಕಾರ, ಮಾತಾಡಿ ವಾಣಿಶ್ರೀ ಅವರಿಗೆ, ವೈದ್ಯರಿಗೆ ನಮಸ್ಕಾರ. ಬಹಳ ನಿಮ್ಮ ವಿಚಾರ ಅದೇ, ನಾಳೆ
1: ಸಮಯ ಇಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿ.
0: ಆಯ್ತು ಆಯ್ತಾಯ್ತು. ಭೀಮಾ ಏಕಾದಶಿ ನಿರ್ಜಲ ಏಕಾದಶಿಯ ಶುಭಾಶಯ ನಾಳೆ, ಅದು ವರ್ಷಕ್ಕೆ ಒಂದು ಬರುದು. ಮತ್ತೆ ಇದು ಅದೇ ನಿಮ್ಮ ಮಾತು ಕೇಳಿದ್ರೆ ತುಂಬಾ ಅಭಿನಂದನೆಗಳು ಮಾತಾಜಿ ತಾಯಿ. ನೀವು ತುಂಬಾ ಅದಕ್ಕೊಂದು ನಂದೊಂದು ಸಲಹೆ ಇದೆ, ಸಂಕ್ಷೇಪವಾಗಿ ಹೇಳ್ತೇನೆ. ಅಂದ್ರೆ ಕಾಸರಗೋಡಲ್ಲಿ ಕನ್ನಡ ಬೆಳೆಸಲಿಕ್ಕೆ ನೋಡಿ, ಈಗ ಬಂಗಾಳದಲ್ಲಿ ಕೂಡ ಇದೇ ಸಮಸ್ಯೆ ಇತ್ತು. ಆದ್ರೆ ಈಗ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ, ಚೈತನ್ಯ ಮಂಗಳ ಗ್ರಂಥಗಳನ್ನ ಅನುವಾದ ಮಾಡಿದ ನಂತರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಡೀ ವಿಶ್ವದಾದ್ಯಂತ ಎಲ್ಲ ಜನ ಬಂಗಾಳಿ ಭಾಷೆ ಕಲಿತಾ ಇದ್ದಾರೆ. ಯಾಕೆಂದ್ರೆ ಅದನ್ನ ಓದ್ಲಿಕ್ಕೆ ಮೂಲ ಅದಲ್ಲಿರುವ ಒಂದು ತಿರುಳು ಉಂಟಲ್ಲ, ಆ ಭಾಷೆಯ ರುಚಿ ಉಂಟಲ್ಲ, ಸೊಗಡು, ಅದು ಬೇರೆ ಇದ್ದಲ್ಲಿ ಸಿಗುದಿಲ್ಲ ಅಂತ. ಈ ಫ್ರೆಂಚ್, ಇಂಗ್ಲಿಷ್, ಸ್ಪ್ಯಾನಿಶ್ ಮಾತಾಡುವವರೆಲ್ಲ, ಬೇರೆ ಅಮೆರಿಕ, ಚೈನೀಸ್ ಅವರೆಲ್ಲ ಬಂಗಾಳಿ ಭಾಷೆ ಕಲಿತಾರೆ. ಅದೇ ರೀತಿ ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿದ್ರೆ, ದಾಸರ ಹಾಡು, ಕೀರ್ತನೆ, ಕನಕದಾಸರದ್ದಾಗ್ಲಿ, ಪುರಂದರ ಅಥವಾ ಈ ನಮ್ಮ purebhakti.com ನೋಡಿ, ಅದರಲ್ಲಿ ಸುಮಾರು ಗ್ರಂಥಗಳಿದೆ. ಅದನ್ನ ಏನಾದ್ರೂ ಅನುವಾದ ಮಾಡಿದ್ರೆ ತುಂಬಾ ಅದು ಭಕ್ತಿಯೂ ಬೆಳೀತದೆ, ಅಲ್ಲಿ ಕನ್ನಡ ಭಾಷೆಯೂ ಬೆಳೆದಾಗ ಆಗ್ತದೆ. ಮತ್ತೆ ಜಯಧರ್ಮರ ಕನ್ನತೀರ್ಥದಲ್ಲಿ ಅವರ ಮಹಿಮೆಯ ಭಾಗವತ ಇದೆಯಲ್ಲ, ಅದನ್ನು ಕೂಡ ಅನುವಾದ ಮಾಡಿದ್ರೆ, ಮಹಿಮಾ ಪುರುಷರು ನೋಡಿ ಅವರು ಬಿರುಗಾಳಿಯನ್ನೇ ನಿಲ್ಲಿಸಿದವರು ಕನ್ನತೀರ್ಥದಲ್ಲಿ, ಅವರ ಗ್ರಂಥಗಳನ್ನು ಅನುವಾದ ಮಾಡಿದ್ರೆ ಖಂಡಿತ ಕನ್ನಡಕ್ಕೆ ಬಹಳ ಒಂದು ದೊಡ್ಡ ಬಲ ಬರ್ತದೆ ಅಲ್ಲಿ. ಇದು ನನ್ನ ಒಂದು ಇದು ಸಲಹೆ, ನನ್ನೊಂದು
2: ಅನುವಾದ ಮಾಡಬೇಕು ಅಂತಲ್ಲ.
1: ಧನ್ಯವಾದಗಳು. ಕಾರ್ಯಕ್ರಮ
2: ಬಂಗಾಳಿ ಭಾಷೆಯಲ್ಲಿ ಅದು
1: ಆಗ್ತಾ ಬಂದಿದೆ. ಓಕೆ, ಅವರು ಹೇಳ್ತಾ ಇರೋದು ಬಂಗಾಳದಲ್ಲಿ ಏನು ಬಂಗಾಳ ಭಾಷೆ ಅಳಿದು ಹೋಗುವಾಗ ಅದನ್ನು ಉಳಿಸಲಿಕ್ಕೆ ಸಾಧ್ಯ ಆಗಿದೆ ಅಂತ. ಹಾಗೆ ಕೊನೆಯದಾಗಿ ನಿಮ್ಮ ಫೋನ್ ಸಂಖ್ಯೆ ಹೇಳೋದಾದರೆ, ನಿಮ್ಮ ಕಾರ್ಯಕ್ರಮ ಎಲ್ಲಿಯಾದರೂ ಕೊಡುವುದಿದ್ರೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
1: ಹಲೋ ನಮಸ್ತೆ, ಯಾರು ಮಾತಾಡೋದು?
3: ನಾನು ಪೂರ್ಣಿಮಾ ಸಲಹೆ.
1: ಪೂರ್ಣಿಮಾರೆ ಮಾತಾಡಿ.
2: ನಮಸ್ತೆ ಮೇಡಮ್.
3: ನಮಸ್ತೆ.
2: ನಮಸ್ತೆ.
3: ನಿಮ್ಮ ಮಾತು ಹಾಡೆಲ್ಲ ಕೇಳಿದೆ, ಚೆನ್ನಾಗಿತ್ತು.
2: ಒಂದು
3: ಪ್ರಶ್ನೆ ಕೇಳುದಂದ್ರೆ, ಕನ್ನಡಕ್ಕಾಗಿ ಮತ್ತೆ ಕಲೆ ಉಳಿಯುವಾಗಿ ನೀವು ಶ್ರಮಿಸ್ತೀರಲ್ಲ, ಈ ದಾರಿಯಲ್ಲಿ ನಿಮ್ಮ ಸವಾಲುಗಳೇನು, ಮತ್ತೆ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು?
2: ಹೌದಾ, ಇದು ಸವಾಲುಗಳು ತುಂಬಾ ಇತ್ತು, ಈಗಲೂ ಅದನ್ನು ಎದುರಿಸಿಕೊಂಡೇ ಬರುದು. ಅಂದ್ರೆ ಒಬ್ರು ಮಹಿಳೆಯಾಗಿ ಪ್ರತಿಯೊಂದು ನಾವು ಇದು ಮಾಡ್ತಾ ಬರ್ಬೇಕಲ್ಲ, ಪ್ರತಿಯೊಂದನ್ನು ಕಲಾವಿದರನ್ನು ಹಿಡಿದು. ಅಂದರೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ ಕಾರ್ಯದರ್ಶಿಗಳು, ಆದರೆ ಅವರಿಗೂ ಅವರ ಹಲವು ಜಂಜಾಟ ಜೀವನದ, ಅವರಿಗೂ ಎಲ್ಲ ಇದಕ್ಕೆ ಅದು ಅವರ ಸಮಯವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಬೇರೆ ಎಲ್ಲರಿಗೂ. ಹಾಗಾಗಿ ನಾವೇ ಇದನ್ನು ತಗೊಂಡು ಇದರ ನಿರ್ದೇಶನ ಎಲ್ಲ ನಾವೇ ಮಾಡೋದು ಈಗ ಅದರಲ್ಲಿ. ಹಾಗೆ ಸವಾಲು ತುಂಬ ಇದೆ.
1: ಹಲೋ,
2: ಅವರದ್ದು ಪೂರ್ಣಿಮಾ ಅವರಿಗೆ ಉತ್ತರ. ಅವರಿದ್ದಾರಾ? ಪೂರ್ಣಿಮಾ ಮೇಡಮ್ ಅವರು ಸವಾಲೇನು ಅಂತ ಕೇಳಿದ್ದವರು. ಸವಾಲುಗಳು ತುಂಬಾ ಇದೆ, ಯಾಕೆಂದ್ರೆ ಕಲಾವಿದರನ್ನು ಒಟ್ಟುಗೂಡಿಸಿದೆ ಒಂದು ಸವಾಲು, ಮತ್ತೆ ವೇದಿಕೆಯನ್ನು, ಈಗ ದೂರ ದೂರದ ವೇದಿಕೆಗೆ ಹೋಗಿ ದೂರ ಕಾರ್ಯಕ್ರಮ ಮಾಡೋದು ಒಂದು ಸವಾಲು ಅಂತ. ಈಗ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಸಿಕ್ಕಿದ್ರೆ ಅಲ್ಲಿ ಕಲಾವಿದರನ್ನು ಒಗ್ಗೂಡಿಸುವುದು, ಪ್ರತಿಯೊಂದು ಸವಾಲು. ಒಂದು ಕಾರ್ಯಕ್ರಮ ಒಪ್ಪಿದ್ರೆ ಅದು ಮುಗಿಯುವರೆಗೂ ಅದೊಂದು ಸವಾಲು. ಅಂದ್ರೆ ಆ ಸಮಯದಲ್ಲಿ ಅಲ್ಲಿ ಏನಾಗ್ತದೆ, ಯಾರು ಬರ್ತಾರೆ, ಕಲಾವಿದರಿಗೆ ಕೆಲವೊಮ್ಮೆ ಬರ್ಲಿಕ್ಕೆ ಆಗುದಿಲ್ಲ,
1: ಸಮಯಕ್ಕೆ ಸರಿಯಾಗಿ ಆರಂಭಿಸಲು ಕಷ್ಟ ಆಗ್ತದೆ.
2: ಒಬ್ರು ಬರ್ತೇನೆ ಅಂತ ಹೇಳಿ ಮತ್ತೆ ಕೊನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ಸಮಯಕ್ಕೆ ನಾವು ಬೇರೆಯವರನ್ನು, ಬೇರೆ ಕಲಾವಿದರನ್ನು ಅಲ್ಲಿ ನೇಮಿಸಬೇಕಾಗ್ತದೆ. ಅಷ್ಟು ಸವಾಲು. ಕಾರ್ಯಕ್ರಮ ಒಪ್ಪಿದ್ರೆ ಸಾಲದು, ಮತ್ತೆ ಬೇರೆ ಅವರು ಸವಾಲು ಕೇಳಿದ್ರು, ಅದೇ ಇದು ಎಲ್ಲವೂ ಸವಾಲೇ ಅದರಲ್ಲಿ. ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸವಾಲಿನಾಗೆ ಅದೊಂದು ಅದು ಬೇಕು. ಮತ್ತವರೆಂತ ಕಿವಿ ಮಾತು ಏನು ಎರಡು ಕೇಳಿದ್ರಲ್ಲ, ಅದೇ ನಾನು ಹೇಳುದು ಇಷ್ಟೇ. ನಾವು ದೈವಾನುಗ್ರಹ ಇದ್ರೆ ಏನು ಸಾಧಿಸ್ಬೋದು, ಹಾಗೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡಿದ್ರೆ ಅದರಲ್ಲಿ ಯಶಸ್ಸು ಖಂಡಿತ ಅಂತ. ಅಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ, ಯಾರಿಗೂ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಪ್ರಾಮಾಣಿಕವಾಗಿ ಇದು ಮಾಡಬೇಕು, ಆದರೆ ಅದರಲ್ಲಿ ಯಶಸ್ಸು ಖಂಡಿತ ಅಂತ. ಕಟ್ಟಿಟ್ಟ ಬುತ್ತಿ ಅಂತ ಹೇಳುವುದಿಲ್ವ, ನಮಗಾದದೀಗ ಹಾಗೆ. ಅಂದರೆ ಇಲ್ಲಿ ಯಾರ ಹತ್ರ ನಾವು ಒಂದು ರೂಪಾಯಿ ದುಡ್ಡನ್ನು ಇದುವರೆಗೆ ನನ್ನ ಜೀವನದಲ್ಲೇ ನಾನು ಕೇಳಲಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ. ಹಾಗೆ ಯಾರಿಗೂ ಮೋಸ ಮಾಡಲಿಲ್ಲ, ವಂಚನೆ ಕಪಟ ಏನೂ ಗೊತ್ತಿಲ್ಲ. ಅಂದರೆ ಮಾಡಲಿಕ್ಕೆ ನಮ್ಗೆ ಆ ಥರ ನಾವು ಮಾಡದೇ ಇದ್ದ ಕಾರಣ ಈಗ ಇಷ್ಟು ಯಶಸ್ವಿ ಇರ್ಬೋದು. ಯಾಕೆಂದ್ರೆ ಇಲ್ಲಿ ದುಡ್ಡು ನಾವು ದೇವರು ಕೊಡುವ ಕಾರಣ ನಮ್ಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕಾಗುದಲ್ಲ ಬೇರೆ ಯಾವುದಕ್ಕೆ, ಮತ್ತೆ ಆರೋಗ್ಯವು ಕೊಡುವ ಕಾರಣ. ಈಗ ದುಡ್ಡು ಎಷ್ಟೇ ಕೊಟ್ಟರು ಆರೋಗ್ಯವನ್ನು ದೇವರು ಮಾತ್ರ ಕೊಡಬೇಕಷ್ಟೇ, ಧನ್ವಂತರಿ ದೇವರು ಮಾತ್ರ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸತ್ಯ ಧರ್ಮ, ಧರ್ಮವೂ ಇದೆ ಸತ್ಯವೂ ಇದೆ ಪ್ರಾಮಾಣಿಕತೆ ಎಲ್ಲವನ್ನು ನಾವು ಮೈಗೂಡಿಸಿಕೊಂಡು ಅಂದರೆ ಅದಕ್ಕೆ ತಕ್ಕದಾಗಿ ನಡ್ಕೊಂಡು ಹೋದರೆ ಮಾತ್ರ ಯಶಸ್ಸು ಅಂತ ನಾನು ಇವರಿಗೆ ಕಿವಿ ಮಾತು ಹೇಳಬೇಕು ಅಂತ ಹೇಳಿದರು. ದೇವರನ್ನು ನಂಬಲೇಬೇಕು ಅಂತ. ಎಲ್ಲಿ ಎಂತದೇ ಆದ್ರೆ ಅಂದ್ರೆ ದೇವರಿಗೆ ನಾವು ದಿನ
1: ಫೋನ್ ಸಂಖ್ಯೆ ಕೊಡೋದಾದ್ರೆ
2: 944 62 82 82 64 1 64 1 1 ಮತ್ತೊಂದು ನಂಬರ್ ಇರಬೇಕಾ
1: ಕೊಡಿ.
2: ಇದು 70 122 177 297 292 92 ಈಗಲೂ ನಮಗೆ ಇದು ಕಾಲ್ ಮಾಡಿ ಕೇಳ್ತಾರೆ ಇದು ಆರೋಗ್ಯದ ಮಾಹಿತಿ ಎಲ್ಲ, ಆದರೆ ನಮಗೆ ಸಮಯ ಸಾಕಾಗುದಿಲ್ಲ. ಒಬ್ಬರಿಗೆ ಆರೋಗ್ಯದ ಮಾಹಿತಿ ನಾವು ಕೊಡಬೇಕು ಅಂತೇಳಿದರೆ ಅವರದ್ದು ಒಂದು 5-10 ನಿಮಿಷ ಅದು ನಾವು ಕೇಳಬೇಕು ಅಲ್ವಾ, ಏನಾದರೂ ಏನೆಲ್ಲ ಆಗ್ತದೆ ಅಂತ. ಹಾಗೆ ಸಮಯ ಸಾಕಾಗುದಿಲ್ಲ, ಇಲ್ಲದಿದ್ದರೆ ನಾವು ಉಚಿತವಾಗಿ ಫೋನಿನ ಮುಖಾಂತರ ಆರೋಗ್ಯ ಸಲಹೆಯನ್ನು ಕೊಡ್ತೇವೆ ಅಂತ. ಈಗ ನಮಗೆ ಟೈಮ್ ಸಮಯ ಸಾಕಾಗುದಿಲ್ಲ ಅಂತ. ಹಾಗೆ ಮುಂದೆಯೂ ಈಗ ನಾನು ಹೇಳಿದೆ, ಯಾರಿಗಾದರೂ ಈಗ ನಿಮ್ಮಲ್ಲಿ ಇಲ್ಲಿ ಆರೋಗ್ಯ ಸಲಹೆಯ ಏನಾದರೂ ಉಚಿತವಾಗಿ ಬೇಕು ಅಂತ ಹೇಳಿದರೆ ನಾವು ಟೈ ಸಮಯ ಮಾಡಿಕೊಂಡು ಕೊಡ್ಬೋದು ಅಂತ.
1: ಸರಿ ಸರಿ,
2: ಎಲ್ಲ ಉಚಿತ ನಮ್ಮದು ಅಂತ. ಇಲ್ಲಿ ಸೇವಾ ರೂಪದ ಕಾರ್ಯಕ್ರಮದಿಂದ ಹಿಡಿದು
1: ಸರಿ
2: ಬೇರೆಲ್ಲವೂ ನಾವು ಕಷ್ಟದಲ್ಲಿರುವವರಿಗೆ ನಾವು ನಮ್ಮಿಂದ ಆಗುವಷ್ಟು ಹೇಳುದಿಲ್ವಾ ಸಹಾಯ ಮಾಡೋದು ಅಂತ. ಅದು ಇಷ್ಟೇ ಅಂತ ನಮಗೆ ಹೇಳಿಕ್ಕಾಗೋದಿಲ್ಲ. ಅಂತೂ ಕಲಾವಿದರನ್ನು ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವ ಕೆಲಸವನ್ನಂತೂ ನಿಲ್ಲಿಸೋದಿಲ್ಲ.
1: ವಾಣಿಶ್ರೀ ಅವರೇ, ಇಷ್ಟೊತ್ತು ನಮ್ಮ ಸಾರಾಂಶಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ, ಭಾಳ ಚೆನ್ನಾಗಿ ನಿಮ್ಮ ಏನು ಗಡಿನಾಡಿನ ಸಮಸ್ಯೆಗಳ ಬಗ್ಗೆ, ಗಡಿನಾಡಿನಲ್ಲಿ ನೀವು ಏನು ಕಾರ್ಯಕ್ರಮ ಹಮ್ಮಿಕೊಂಡು ಕನ್ನಡವನ್ನು ಉಳಿಸುವ ಕೆಲಸ ಮಾಡ್ತಾ ಇದ್ದೀರ, ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗ ಬಾಂಧವರ ಪರವಾಗಿ ಮತ್ತು ನಮ್ಮ ಸಾರಂಗನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
2: ಧನ್ಯವಾದಗಳು. ಮಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ದೇವರಿಗೂ ವಂದಿಸುತ್ತ ಇಂದಿನ ಕಾರ್ಯಕ್ರಮಕ್ಕೆ, ಇಂದಿನ ಈ ಒಂದು ಅವಕಾಶ ಒದಗಿಸಿಕೊಟ್ಟ ರೇಡಿಯೋ ಸಾರಂಗ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆಯೂ ನಿಮ್ಮ ಸಹಕಾರ, ಪ್ರೋತ್ಸಾಹ, ಮಾರ್ಗದರ್ಶನ ನಮ್ಮ ಗಡಿನಾಡ ಏಕೈಕ ಕನ್ನಡ ಸಂಸ್ಥೆಗಿರಲಿ ಎಂದು ವಿನಂತಿಸಿಕೊಳ್ಳುತ್ತಾ ಮಗದೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ.
4: ರೇಡಿಯೋ ಸಾರಂಗ್ 107.8 FM.
5: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
6: ಇನ್ನೊಂದನ್ನು ಬರೀತಾರೆ, ಡಬಲ್ ಶೇಮ್ ಅಂತ ಬರೀತಾರೆ. ನನಗೆ 2 ಸಲ ನಾಚಿಕೆ ಆಗುವಂಥ ಕ್ಷಣ, ಅಷ್ಟು ತೀರ ನಾಚಿಕೆ ಆಗುವಂಥ ಒಂದು ತಪ್ಪು ಮಾಡಿದ್ದೆ ಮುಂದೆ ನಾನು ಅಂತ. ದಿನ ರಾತ್ರಿ ತಂದೆ ಕಾಲು ಒತ್ತಾ ಇದ್ರು, ಸೇವೆ ಮಾಡೋದವ್ರ ಕೆಲಸ, ನಿದ್ದೆ ಬರೋವರೆಗೂ ಅಥವಾ ತಂದೆ ಸಾಕು ಬಿಡು ಅನ್ನೋವರೆಗೂ ಕಾಲು ಒತ್ತಾ ಇದ್ರಂತೆ. ಎಷ್ಟು ಪ್ರಾಮಾಣಿಕವಾಗಿ ಬರೀತಾರೆ ಅಂದ್ರೆ ಆಶ್ಚರ್ಯ ಅನಿಸುತ್ತೆ ನನಗೆ. ನಾನು ಹೊಸದಾಗಿ ಮದುವೆ ಆದವನು, ನನ್ನ ಹೆಂಡತಿ ಸೆಳೆತ ಎಷ್ಟಾಗಿತ್ತು ಅಂದರೆ ನಾನು ತಂದೆ ಕಾಲು ಒತ್ತಿದ್ರು ಕೂಡ ನನ್ನ ಮನಸ್ಸೆಲ್ಲ ಕಸ್ತೂರ್ಬಾ ಇರುವಂಥ ಕೋಣೆ ಕಡೆಗೆ ಹೋಗೋದು. ಇದನ್ನು ಬರೀತಾರೆ ಅವರು, ಇದನ್ನು ಯಾರು ಬರೆಯೋ ಸಾಧ್ಯ ಅನ್ಸುತ್ತೆ ಅನ್ಸುತ್ತೆ ನನಗೆ ಗೊತ್ತಾಗಲ್ಲ. ಇದು ಡಬಲ್ ಶೇಮ್ ಅಂತ ಬರೀತಾರೆ. ಎವ್ರಿ ನೈಟ್ ವೈಲ್ ಮೈ ಹ್ಯಾಂಡ್ಸ್ ವರ್ ಬಿಸಿ ಮಸಾಜಿಂಗ್ ಮೈ ಫಾದರ್ಸ್ ಲೆಗ್ಸ್ ಮೈ ಮೈಂಡ್ ವಾಸ್ ಹವರಿಂಗ್ ಅರೌಂಡ್ ದ ಬೆಡ್ರೂಮ್. ಹಿಂಗಾಗ್ತಿತ್ತು ಅಂತ ಬರೀತಾರೆ. ಆಮೇಲೆ ಒಂದ್ಸಲ ತಂದೆ ತುಂಬ ಸ್ಥಿತಿ ಉಲ್ಬಣ ಆಗಿಬಿಟ್ಟಿದೆ, ಪರಿಸ್ಥಿತಿ ಆರೋಗ್ಯ ಚೆನ್ನಾಗಿಲ್ಲ. ಚಿಕ್ಕಪ್ಪ ರಾಜಕೋಟೆಯಿಂದ ಬಂದಿದ್ದರಂತೆ ಅಣ್ಣನ ನೋಡಬೇಕು ಅಂತ ಹೇಳಿ. ಇವ್ರು ಕಾಲು ಓದ್ತಾ ಇದ್ರು, ನಾನು ಮಾಡ್ತೀನಿ ಹೋಗು ಕಾಲು ಓದ್ತೀನಿ ಅಂತ ತಮ್ಮ ಹೇಳಿದರು. ಅಣ್ಣನ ಬಗ್ಗೆ ತುಂಬ ಗೌರವ ತಮ್ಮನಿಗೆ, ಕಾಲು ಓದ್ತಾ ಇದ್ರು. ನನಗೆ ಅವಕಾಶ ಸಿಕ್ಕರೆ ಸಾಕು ಅಂತ ನಾನು ರೂಮಿಗೆ ಹೋದೆ. ಹೋದಾಗ ಕಸ್ತೂರ್ಬಾ ತುಂಬ ಬಸರಿ, ಡ್ಯೂ ಫಾರ್ ಡೆಲಿವರಿ ಯಾವಾಗ, ಅವ್ರು ಹೇಳ್ತಾರೆ ನಾನು ಎಷ್ಟು ಹುಚ್ಚಾಗಿದ್ದೆ ಅಂತಂದರೆ, ಹೋಗಿ ಆಕೆ ಜೊತೆಗಿದ್ದೆ ನಾನು, 5 ನಿಮಿಷಕ್ಕೆ ನನ್ನ ಬಾಗಿಲ ಬಡಿದ್ರೆ ಯಾರೋ, ಬಾಗಿಲ ಬಡಿದು ಬಾಗಿಲು ತೆಗಿ, ನಿಮ್ಮ ಅಪ್ಪಗೆ ತುಂಬ ಸೀರಿಯಸ್ ಆಗಿದೆ ಅಂತ ಹೇಳಿದರು. ನನಗೆ ಅರ್ಥ ಆಯಿತು ತುಂಬ ಸೀರಿಯಸ್ ಅಂದರೆ ಏನು ಅಂತ, ಅರ್ಥ ಮಾಡ್ಕೊಳ್ಳೋ ವಯಸ್ಸಿತ್ತು ನನಗೆ. ತುಂಬ ಸೀರಿಯಸ್ ಅಂತ ತಂದೆ ಇರಲಿಕ್ಕಿಲ್ಲ. ಏನಾಯಿತು ಅಂತ ಕೇಳಿದೆ, ಫಾದರ್ ಈಸ್ ನೋ ಮೋರ್, ತಂದೆ ಇಲ್ಲ ಅಂತ ಹೇಳಿದರು. ನನಗೆ ಎಷ್ಟು ದುಃಖ ಆಯಿತು ಅಂತ ಬರೀತಾರೆ ಅವರು. ಎಷ್ಟು ದುಃಖ ಆಯಿತು ಅಂತಂದರೆ ಹೇಳ್ತಾರೆ, ಸೊ ಆಲ್ ವಾಸ್ ಓವರ್ ಬಟ್ ಐ ಹ್ಯಾಡ್ ಟು ರಿಂಗ್ ಮೈ ಹ್ಯಾಂಡ್ಸ್. ಐ ಫೆಲ್ಟ್ ಡೀಪ್ಲಿ ಅಶೇಮ್ಡ್ ಅಂಡ್ ಮಿಸರೇಬಲ್. ನನ್ನ ನಾಚಿಕೆ ಆಯಿತು, ಬಹಳ ಸಣ್ಣವನ ಅನಿಸ್ಬಿಟ್ಟೆ ನಾನು. ಐ ರ್ಯಾನ್ ಇನ್ ಟು ಮೈ ಫಾದರ್ಸ್ ರೂಮ್. ಐ ಸಾ ದಟ್ ಇಫ್ ಅನಿಮಲ್ ಪ್ಯಾಷನ್ ಹ್ಯಾಡ್ ನಾಟ್ ಬ್ಲೈಂಡೆಡ್ ಮೀ, ಐ ಶುಡ್ ಹ್ಯಾವ್ ಬೀನ್ ಸ್ಪೇರ್ಡ್ ದ ಟಾರ್ಚರ್ ಆಫ್ ಸೆಪರೇಷನ್ ಫ್ರಮ್ ಮೈ ಫಾದರ್ ಡ್ಯೂರಿಂಗ್ ಈಸ್ ಲಾಸ್ಟ್ ಮೊಮೆಂಟ್ಸ್. ನನ್ನ ತಂದೆ ಜೊತೆಗೆ ಕೊನೆ ಕ್ಷಣಗಳನ್ನು ನಾನು ಈ ಮನುಷ್ಯ ಪ್ರಾಣಿ ಭಾವದ ಇರಲಿಲ್ಲ ಅಂತಂದರೆ ನಮ್ಮ ತಂದೆ ಜೊತೆಗೆ ಇರಬಹುದಾಗಿತ್ತು ನಾನು ಅಂತ ಅನ್ನಿಸ್ತು. ಅದಕ್ಕೆ ಬರೀತಾರೆ ನಮ್ಮ ತಂದೆ ಎಷ್ಟು ದೊಡ್ಡವರಾಗಿದ್ದರು ಅಂದರೆ, ಮೈ ಫಾದರ್ ಹ್ಯಾಡ್ ಫೋರ್ಬೋರ್ಡಿಂಗ್ಸ್ ಆಫ್ ದಿ ಕಮಿಂಗ್ ಇವೆಂಟ್ ಅಂತ ಸಾಯ್ತೀನಿ ಅಂತ ಗೊತ್ತಿದ್ದು. ಹಿ ಹ್ಯಾಡ್ ಮೇಡ್ ಎ ಸೈನ್ ಫಾರ್ ದ ಪೆನ್, ಒಂದು ಪೇಪರು ಪೆನ್ ಕೊಡು ಅಂತ ತಮ್ಮ ತಮ್ಮನಿಗೆ ಕೇಳಿದ್ರಂತೆ, ಕೊಟ್ಟಾಗ ಬರೆದ್ರಂತೆ, ಪ್ರಿಪೇರ್ ಫಾರ್ ದಿ ಲಾಸ್ಟ್ ರೈಟ್ಸ್, ನನ್ನ ಕೊನೆ ಅಂತಿಮ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡಿಕೊಳ್ಳಿ ಅಂತ ಬರೆದು ಇಟ್ಬಿಟ್ಟು, ಹಿ ದೆನ್ ಸ್ನ್ಯಾಪ್ಡ್ ದಿ ಅಮ್ಯುಲೆಟ್ ಆಫ್ ಹಿಸ್ ಆರ್ಮ್ ಆ್ಯಂಡ್ ಆಲ್ಸೋ ಇಸ್ ಗೋಲ್ಡ್ ನೆಕ್ಲೆಸ್ ಆಫ್ ತುಳಸಿ ಬೀಡ್ಸ್ ಆ್ಯಂಡ್ ಫ್ಲಂಗ್ ದೆಮ್ ಅಸೈಡ್. ತುಳಸಿ ಹಾಕೊಂಡು ತುಳಸಿ ಮಾಲೆಯನ್ನು ತೆಗೆದು ಕರೆಗೆ ಒಗೆದ್ಬಿಟ್ಟು, ಎ ಮೊಮೆಂಟ್ ಲೇಟರ್ ಹಿ ವಾಸ್ ನೋ ಮೋರ್. ಟು ಶೇಮ್ ಟು ವಿಚ್ ಐ ಹ್ಯಾವ್ ರೆಫರ್ಡ್ ದ ಫೋರ್ಗೋಯಿಂಗ್ ಚಾಪ್ಟರ್ ವಾಸ್ ದಿಸ್ ಶೇಮ್ ಆಫ್ ಮೈ ಕಾರ್ನಲ್ ಡಿಸೈರ್ ಈವನ್ ಅಟ್ ದಿ ಕ್ರಿಟಿಕಲ್ ಅವರ್ ಆಫ್ ಮೈ ಫಾದರ್ಸ್ ಡೆತ್. ನನಗೆ ಹಿಂಗಾಯಿತು, ಆದ್ದರಿಂದ ನನಗೆ ಕ್ಷಮೆ ಅನಿಸುತ್ತೆ ಅಂತ ಹೇಳ್ತಾರೆ.

0: You're listening to Radio Sarang, 107.8 FM.
1: ನಂತರ ಇದರಿಂದ ಆದಮೇಲೆ ಅವ್ರಿಗೆ ಎಷ್ಟು ಹೊಡೆತ ಬಿತ್ತು ಅಂತಂದ್ರೆ ಇದನ್ನೆಲ್ಲ ಬಿಡಬೇಕು ಅಂತ ಅನ್ಸೋಕೆ ಶುರುವಾಯಿತು. ಅಂದು ಮನಸ್ಸು ಧರ್ಮದ ಕಡೆ ವಾಲೋಕ್ ಶುರುವಾಯಿತು. ಆಗ ನಾನು ಮನೆಯಲ್ಲಿದ್ದಂಥ ರಾಮಾಯಣ ಪುಸ್ತಕ ಓದಿದೆ. ರಾಮಾಯಣ ಮೇಲೆ ಮೇಲೆ ಓದಿದಾಗ ರಾಮ ನನಗೆ ಆದರ್ಶ ಪುರುಷ ಅನಿಸ್ಬಿಟ್ಟ. ಜೀವನದಲ್ಲಿ ಆದರ್ಶ ಅಂತಂದಿದ್ರೆ ರಾಮ ಆದರ್ಶ ಅಂತ ಅನಿಸ್ತು ಅಂತ ಹೇಳಿ ಆ ಕಡೆ ಮಾಡ್ತಾ ಇದ್ದು. ಮುಂದೆ 1887 ನವೆಂಬರ್ದಲ್ಲಿ ಮೋಹನ್ ದಾಸ್ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆ ಆಯಿತು. ಮುಂದೇನು ಮಾಡಬೇಕು? ಆಗ ಅವರ ಪರಿವಾರಕ್ಕೊಬ್ಬರು ಮಾರ್ಗದರ್ಶಕರಾಗಿದ್ದಂಥವರು ಮಾವಜಿ ದವೆ ಅಂತೊಬ್ರು, ದವೆ ಅಂತೊಬ್ರು ಬ್ರಾಹ್ಮಣರು. ಅವರು ಅವ್ರಿಗೆ ಸಹಕಾರ ಮಾಡ್ತಿದ್ರು, ಉಪದೇಶ ಕೊಡ್ತಿದ್ರಂತೆ. ಅವ್ರು ಕೇಳಿದ್ರಂತೆ, ಏನು ಮಾಡ್ಬೇಕು ಮೋಹನ್ ದಾಸನಿಗೆ ಅಂತ. ಅವ್ರು ಹೇಳಿದ್ರಂತೆ, ನೋಡು ಇಲ್ಲೇ ಇದ್ದು ನೀನು ಪೋರ್ಬಂದರ್ ದಿವಾನ್ ಆಗ್ಬೇಕಾದ್ರೆ ಭಾಳ ವರ್ಷ ಆಗುತ್ತೆ, ಇಂಗ್ಲೆಂಡ್ಗೆ ಹೋಗಿ ಕಲ್ತು ಬಾ ನೀನು ಅಂತ ಹೇಳಿದ್ರಂತೆ. ಡಾಕ್ಟರ್ ಆಗ್ಬಿಡ್ಬೇಕು ಅಂತ ಗಾಂಧೀಜಿಗೆ ಆಶೆ, ನಾನು ಇಂಗ್ಲೆಂಡ್ ಹೋಗಿ ಮೆಡಿಕಲ್ ಮಾಡ್ಕೊಂಡ್ಬರ್ಬೇಕು ಅಂತ. ಅಣ್ಣ ಹೇಳಿದ್ರಂತೆ ಲಕ್ಷ್ಮೀದಾಸ್ ದೊಡ್ಡವರು, ಛೇ ಛೇ ಛೇ ಬೇಡಪ್ಪ, ನಾವು ವೈಷ್ಣವ ಪದ್ಧತಿ ಬಂದವರು, ನೀ ಡಾಕ್ಟರ್ ಆದ್ರೆ ಏನಾಗುತ್ತೆ, ಹೆಣ ಕೊಯ್ಯೋ ಕೆಲಸ, ನಾವು ವೈಷ್ಣವ್ರು ಹೆಣ ಕೊಯ್ಯೋ ಕೆಲಸ ಮಾಡಬಾರ್ದು, ನೀನು ನ್ಯಾಯಶಾಸ್ತ್ರ ಓದು, ವಕೀಲಾಗು ಅಂತ ಹೇಳಿದ್ರಂತೆ. ಅಣ್ಣ ಹೇಳಿದ್ರೆ ಮುಗಿದೈತಿ, ಇನ್ನೇ ಪ್ರಶ್ನೆ ಇಲ್ಲ. ಆದ್ರೆ ತುಂಬಾ ಖರ್ಚಿದೆ, ಆಗಿನ ಕಾಲಕ್ಕೆ 666 ಪೌಂಡ್ ಅಂತ, 666 ಪೌಂಡ್ ಬೇಕು ಹೇಗೆ ಅಂತ. ಪ್ರೀತಿ ಅಣ್ಣ ಲಕ್ಷ್ಮೀದಾಸ್ ಹೇಳಿದ್ರಂತೆ, ನೀನೇನು ಚಿಂತೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ 666 ಪೌಂಡ್ ತಂದು ಕೊಟ್ರಂತೆ. ಕೊಟ್ಟು ಬಿಟ್ಟರೆ ಹೇಳಿದ್ರಂತೆ, ನಾನು ನೀನೇ ಹೀಗೆ ಹೋಗಬೇಡ, ತಾಯಿಗೆ ಭೇಟಿಯಾಗು, ಆಕೆ ಅಪ್ಪಣೆ ತಗೊಂಡು ಹೋಗು ಅಂತ. ಅಲ್ಲಿಂದ ಮತ್ತೆ ಬಂದು ತಾಯಿನ ಭೇಟಿಯಾಗಿ ಮಾತು ಕೊಟ್ರಂತೆ. ನಾನು ಹೊರಗಡೆ ಇದ್ದಾಗ ಎಲ್ಲಿ ಹೋದಾಗ ಮಧ್ಯ ಮಹಿಳೆ ಮಾಂಸ ಇವನು ಮುಟ್ಟೋದಿಲ್ಲ ಅಂತ ತಾಯಿ ಪಾದ ಮುಟ್ಟಿ ಆಣೆ ಮಾಡಿದ್ರಂತೆ. ಆಗ ತಾಯಿ, ನೀನು ಹೋಗಪ್ಪ ಪರವಾಗಿಲ್ಲ, ನಂಬಿಕೆ ಇದೆ ನನಗೆ ಅಂತ ಅಪ್ಪಣೆ ಕೊಟ್ಲು. ಆಗ ತಾಯಿ, ಹೆಂಡತಿ, ಕೆಲವು ತಿಂಗಳ ಮಗು ಒಂದಿತ್ತು. ಈ ಮೂರನ್ನು ಬಿಟ್ಟು 19 ವರ್ಷದ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ 1888 ಸೆಪ್ಟೆಂಬರ್ 4 ಮುಂಬೈಯಿಂದ ಹಡಗಿನಿಂದ ಹೊರಟು ಆ ತಿಂಗಳ ಕೊನೆಗೆ ಲಂಡನ್ ಮುಟ್ಟಿದ್ರು.

0: रेडियो सारंग 107.8 FM।
1: ಸಾಮಾನ್ಯವಾಗಿ ಕ್ಷಮಾಪಣೆ ಕೇಳಿದಾಗ ಯಾರಿಗೆ ಕೊಟ್ಟಿದ್ದಾರೆ ಕಣ್ಣು ನೋಡೋಕ್ಕಾಗಲ್ಲ, ನಮಗೆ ಗಿಲ್ಟ್ ಫೀಲಿಂಗ್ ಇರುತ್ತಲ್ಲ. ಇವರು ಕೊಟ್ಟು ತಂದೆ ಮುಂದೆ ಅದು ಹಲಗೆ ಮೇಲೆ ಕೂತ್ಕೊಂಡ್ರಂತೆ, ಏನಾಯಿತು ಅಂತ ಬರೀತಾರೆ. ಇದು ನನಗೆ ಭಾಳ ಮುಖ್ಯ ಅನಿಸೋದು ಈ ಪ್ರಸಂಗದಲ್ಲಿ. ಇಷ್ಟು ಮೂರ್ನಾಲ್ಕು ಪ್ರಸಂಗ ಹೇಳಿದ್ರೊಳಗೆ ಹಿ ರೆಡ್ ಇಟ್ ಥ್ರೂ, ಪೂರ್ತಿ ಓದಿದ್ರಂತೆ ತಂದೆ. ಓದ್ಬಿಟ್ಟು ಏನು ಮಾಡಿದರು, ಆ್ಯಂಡ್ ಪರ್ಲ್ ಡ್ರಾಪ್ಸ್ ಟ್ರಿಕಲ್ ಡೌನ್ ಹಿಸ್ ಚಿಕ್ಸ್. ಅವ್ರ ಕಣ್ಣಿಂದ ಒಂದೇ ಸಮ ನೀರು ಬರೋಕೆ ಶುರು ಆಯ್ತು ತಂದೆ ಕಣ್ಣಿಂದ. ವೆಟಿಂಗ್ ದ ಪೇಪರ್, ಕಾಗದೆಲ್ಲ ಹಸಿಯಾಗಿ ಹೋಯಿತು. ಫಾರ್ ಎ ಮೊಮೆಂಟ್ ಹಿ ಕ್ಲೋಸ್ಡ್ ಈಸ್ ಐಸ್ ಇನ್ ಥಾಟ್ ಆ್ಯಂಡ್ ದೆನ್ ಟೋರ್ ಅಪ್ ದ ನೋಟ್. ಅದು ಓದ್ಬಿಟ್ಟು ಪೇಪರ್ ಹಸಿಯಾಗಿತ್ತಲ್ಲ, ಕಣ್ಣು ಮುಚ್ಚಿ ಆ ಕಾಗದ ಹರಿದು ಚೂರು ಮಾಡಿ ಹಾಕ್ಬಿಟ್ರು. ಹಿ ಹ್ಯಾಡ್ ಸ್ಯಾಟ್ ಅಪ್ ಟು ರೀಡ್ ಇಟ್. ಆ ಓದೋದಕ್ಕೆ ಎದ್ದು ಕೂತಿದ್ರು ತಂದೆ. ಓದಿದಾದ್ಮೇಲೆ ಹಿ ಅಗೇನ್ ಲೇ ಡೌನ್, ಮತ್ತೆ ಮಲ್ಕೊಂಬಿಟ್ರು. ಐ ಆಲ್ಸೋ ಕ್ರೈಡ್, ನಾನು ಅತ್ತೆ. ಐ ಕುಡ್ ಸಿ ಮೈ ಫಾದರ್ಸ್ ಎಗೋನಿ, ನನ್ನ ತಂದೆಗಾದಂತಹ ಮಾನಸಿಕ ಯಾತನೆಯನ್ನು ನಾನು ಅರ್ಥ ಮಾಡ್ಕೋಬಲ್ಲೆ. ಇಫ್ ಐ ವೇರ್ ಎ ಪೇಂಟರ್, ಗಾಂಧೀಜಿ ಹೆಂಗೆ ಬರೀತಾರೆ, ಇಫ್ ಐ ವೇರ್ ಎ ಪೇಂಟರ್ ಐ ಕುಡ್ ಡ್ರಾ ಎ ಪಿಕ್ಚರ್ ಆಫ್ ದಿ ಹೋಲ್ ಸೀನ್ ಟುಡೇ. ನಾನು ಪೇಂಟ್ ಚಿತ್ರಗಾರ ಆಗಿದ್ರೆ ಆ ಚಿತ್ರವನ್ನು ಈಗಾದರೂ ಬರೀಬಲ್ಲೆ. ಇಟ್ ಇಸ್ ಸ್ಟಿಲ್ ಸೋ ವಿವಿಡ್ ಇನ್ ಮೈ ಮೈಂಡ್, ಸ್ಪಷ್ಟ ಇದೆ ನನ್ನ ಮನಸ್ಸಲ್ಲಿ. ಮುಂದೆ ಬರೀತಾರೆ ನೋಡಿ, ಎಷ್ಟು ನನಗೆ ಬಹಳ ಅದ್ಭುತ ಅನಿಸುತ್ತೆ ಇದು. ದಿಸ್ ವಾಸ್ ಫಾರ್ ಮೀ ಆನ್ ಆಬ್ಜೆಕ್ಟ್ ಲೆಸನ್ ಇನ್ ಅಹಿಂಸಾ. ಇದು ನನಗೆ ಅಹಿಂಸೆ ಬಗ್ಗೆ ಗಾಂಧೀಜಿ ಎಷ್ಟು ಹೋರಾಡಿದಾರಲ್ಲ, ಮುಂದೆ ಅದು ಸೂತ್ರ ಬೇಕಾಗಿತ್ತು, ಎಲ್ಲಿದೆ ಅಹಿಂಸೆ, ಅವ್ರದ್ದು ಎಲ್ಲಿ ಸಿಕ್ತು ಅಂತ. ಅವ್ರು ಬರೀತಾರೆ, ದಿಸ್ ವಾಸ್ ಟು ಮೀ ಆನ್ ಆಬ್ಜೆಕ್ಟ್ ಲೆಸನ್ ಇನ್ ಅಹಿಂಸಾ. ಇದು ಅಹಿಂಸೆಗೆ ಒಂದು ಪಾಠ ಆಯಿತು ನನಗೆ. ದೆನ್ ಐ ಕುಡ್ ರೀಡ್ ಇಟ್ ಇನ್ ನಥಿಂಗ್ ಮೋರ್ ದನ್ ಫಾದರ್ಸ್ ಲವ್, ಬಟ್ ಟುಡೇ ಐ ನೋ ದಟ್ ಇಟ್ ವಾಸ್ ಪ್ಯೂರ್ ಅಹಿಂಸಾ. ವೆನ್ ಸಚ್ ಅಹಿಂಸಾ ಬಿಕಮ್ಸ್ ಆಲ್ ಎಂಬ್ರೇಸಿಂಗ್, ಇಟ್ ಟ್ರಾನ್ಸ್ಫಾರ್ಮ್ಸ್ ಎವ್ರಿಥಿಂಗ್ ಇಟ್ ಟಚಸ್, ದೇರ್ ಇಸ್ ನೋ ಲಿಮಿಟ್ ಟು ಇಟ್ಸ್ ಪವರ್. ಯಾವಾಗ ಪ್ರೀತಿಯಿಂದ ಅಹಿಂಸೆಯನ್ನು ಮಾಡ್ತೇವೋ ಆ ಅಹಿಂಸೆಗೆ ಎಂಥ ಬಲ ಬರ್ತದಂದ್ರೆ ತಾನು ಮುಟ್ಟಿದ್ದನ್ನೆಲ್ಲ ಬದಲಾಯಿಸಿಬಿಡ್ತದೆ ಅಂತ ಅಹಿಂಸೆಯಲ್ಲಿ ನಂಬಿಕೆ ಬಂತು ಅಂತ ಹೇಳ್ತಾರೆ. ಇದು ಯಾಕೆ ಮುಖ್ಯ ಆಗುತ್ತಂದ್ರೆ, ತಂದೆ ಕ್ಷಮಾ ಯಾಚನೆ ಮಾಡಿದಂಥದ್ದು, ಆ ತಂದೆ ಇನ್ನು ತಪ್ಪು ಮಾಡೋದಿಲ್ಲ ಅಂತ ಹೇಳುವಂಥದ್ದು, ಕ್ಷಮೆ ಮಾಡಿದ್ದು ಎಷ್ಟು ಬದಲಾಯಿಸ್ತು ಹೇಳ್ತಾರೆ. ನಮ್ಮ ತಂದೆ ಕೋಪಿಷ್ಠರಾಗಿದ್ದಂಥವ್ರು, ಬೈಬಹುದಾಗಿತ್ತು, ನಮ್ಮ ತಂದೆ ಎಂದೂ ಹಿಂಗೆ ಮಾಡಿದವರಲ್ಲ, ಹೊಡಿಬಹುದಾಗಿತ್ತು ನನ್ನ. ಆದರೆ ಆ ಕ್ಷಣಕ್ಕೆ ಅವರು ಕಣ್ಣು ಮುಚ್ಚಿ ಏನು ಹತ್ತುಬಿಟ್ರು, ದುಃಖ ಪಟ್ಟರು, ಆ ದುಃಖದಿಂದ ಬದಲಾವಣೆ ಆಯಿತು ಅಂತ. ಅದಕ್ಕೆ ಹೇಳ್ತಾರೆ ಸಕ್ಸಸ್ ಅಂದರೆ ಏನು ಅಂತ. ಸಕ್ಸಸ್ ಈಸ್ ನಾಟ್ ಜಸ್ಟ್ ನಾಟ್ ಫೇಲಿಂಗ್, ಸೋಲದೇ ಇರೋದು ಸಕ್ಸಸ್ ಅಲ್ಲ, ಬಟ್ ಟು ರೈಸ್ ಎವ್ರಿ ಟೈಮ್ ಯು ಫೇಲ್ ಈಸ್ ಸಕ್ಸಸ್. ಫೇಲ್ ಆದಾಗ ಮೇದ್ ನಿಂತು ಕೊಡ್ತಿದ್ದಲ್ಲ, ಕೊಡುಕೊಂಡು ಇನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಅದನ್ನು ಮಾಡಿದ್ರಂತೆ.

ಕಲಿಯೋದಕ್ಕೆ ಬ್ಯಾರಿಸ್ಟರ್ ಪದವಿ ಪಡ್ಕೋಬೇಕು ಅಂತ ಹೇಳಿ ಗಾಂಧೀಜಿ ಸೆಪ್ಟೆಂಬರ್ 4, 1888 ಮುಂಬೈನಿಂದ ಹೊರಟು ಆ ತಿಂಗಳ ಕೊನೆಗೆ ಲಂಡನ್ ಸೇರಿದರು ಅನ್ನೋದನ್ನು ಇನ್ನೇ ಗಮನಿಸ್ತಾ ಇದ್ವಿ. ಈ ಯಾತ್ರೆ ಬಹಳ ದೊಡ್ಡ ಯಾತ್ರೆ ಇದು ಆಗಿನ ಕಾಲದಲ್ಲಿ. ಅವಾಗ ಅನಿಸುತ್ತೆ ಎಷ್ಟು ಸಮಯ ಅವ್ರು ಕಳೀತಿದ್ರು ಹಡಗಿನಲ್ಲಿ ಅಂತ. ಈಗ ಲಂಡನ್ಗೆ ಹೋಗ್ಬೇಕಾದ್ರೆ 9 ತಾಸು ಬೇಕು ವಿಮಾನದಲ್ಲಿ ಹೋದರೆ. 9 ತಾಸೇ ತುಂಬ ದೀರ್ಘ ಯಾತ್ರೆ ಅನಿಸ್ಬಿಡುತ್ತೆ. ಕೆಲವರು 9 ತಾಸು ಹೋದರೆ ಜೆಟ್ ಲ್ಯಾಗ್ ಅಂತ 3 ದಿವಸ ಮಲ್ಕೋತಾರೆ. ಅಮೇರಿಕಾಕ್ಕೆ ಹೋಗಿ ಬಂದ್ರಂತೂ ಬಯೋಸೈಕಲ್ಲೇ ಚೇಂಜ್ ಆಗಿಬಿಡುತ್ತಲ್ಲ ಪೂರ್ತಿ. ಹಗಲು ರಾತ್ರಿ ವ್ಯತ್ಯಾಸ ಆಗಿಬಿಟ್ಟು ಬಂದ್ಮೇಲೆ ಸ್ವಲ್ಪ ದಿಕ್ಕು ತೋಚದಂಗೆ ಆಗಿಬಿಡುತ್ತೆ. 7 ದಿವಸ 24 ತಾಸಲ್ಲಿ ಅಮೇರಿಕಾ ಮುಟ್ತೀವಿ. ಸೌತ್ ಆಫ್ರಿಕಾಕ್ಕೆ ಹೋದರೆ ನೀವೊಂದು 18-20 ತಾಸಲ್ಲಿ ಸೌತ್ ಆಫ್ರಿಕಾ ಮುಟ್ಬೋದು. ಅದನ್ನೆಲ್ಲ ಲೆಕ್ಕ ಹಾಕ್ತಿದ್ದೆ ಬೆಳಗ್ಗೆ ನಾನು ಬರ್ಕೋಬೇಕಾದ್ರೆ. ಲಂಡನಿಗೆ ಹೋಗ್ಬೇಕಾದ್ರೆ ಗಾಂಧೀಜಿ ಹೊರಟರು, 1 ತಿಂಗಳಾಯಿತು ಹೋಗಿ ಮುಟ್ಬೇಕಾದ್ರೆ ಅಂತ. 1 ತಿಂಗಳು ಹಡಗಿನಲ್ಲಿ ಏನು ಮಾಡ್ತಾ ಇದ್ರು, ಏನೇನು ಕೆಲಸ ಅಂತ. ಅದನ್ನು ಎಷ್ಟು ಚೆನ್ನಾಗಿದೆ ಅಂದರೆ, ಇವ್ರಿಗೆ ಮೊದಲೇ ಸಂಕೋಚ ಸ್ವಭಾವ, ನಾಚಿಕೆ, ಯಾರ ಹತ್ರ ಮಾತಾಡೋರಲ್ಲ, ಹೆಂಡತಿ ಮಕ್ಕಳನ್ನ ಬೇರೆ ಬಿಟ್ಟು ಹೋಗಿದ್ದಾರೆ. ಹಡಗಲ್ಲಿ ಹೊರಟಾಗ ಯಾರ ಹತ್ರನೂ ಹೋಗ್ತಿರ್ಲಿಲ್ಲಂತೆ. ತಮ್ಮ ರೂಮಲ್ಲಿ ಕೂತ್ಕೊಂಡ್ಬಿಡೋದು, ಅಲ್ಲೇ ಪುಸ್ತಕ ಓದೋದು, ಅಲ್ಲೇ ಇರೋದು, ಒಟ್ಟು ಹೊರಗೆ ಬರೋದಿಲ್ಲ. ಅವಾಗವಾಗ ಡೆಕ್ ಮೇಲೆ ಬಂದು ದಂಡೆಯನ್ನು ಸಮುದ್ರ ನೋಡ್ಕೊಂಡು ನಿಂತ್ಕೊಳ್ಳೋದು. ತಾಯಿಗೆ ಮಾತು ಕೊಟ್ಟಿದ್ರಲ್ಲ ಮಾಂಸ ಮದ್ಯ ಸೇವಿಸೋದಿಲ್ಲ ಅಂಥೇಳಿ, ಅದ್ರ ಪ್ರಕಾರ ಮಾಡಲಿಲ್ಲ, ಅದು ಮುಟ್ಟಲಿಲ್ಲಂತೆ. ಸಸ್ಯಾಹಾರ ಅದು ಇದು ಏನು ಸಿಗತ್ತೆ ನೋಡ್ಕೊಂಡು ತಿನ್ನೋರು. ಇದೊಂದು ಹೊಸ ಮಾತನ್ನ ಹೇಳ್ತಿದ್ದೆ, ನನಗನ್ಸಿದ್ದು ಯಾವಾಗಲೂ ಹಾಗೆ. ಈಗಿನ ಜಗತ್ತು ಹೇಗಿದೆ ಅಂದರೆ, ಯು ಶುಡ್ ನಾಟ್ ಓನ್ಲಿ ಬಿ ಗುಡ್ ಬಟ್ ಡೆಮಾನ್ಸ್ಟ್ರೇಟ್ ಯು ಆರ್ ಗುಡ್ ಅಂತ. ಈಗಿನ ಕಾಲದಲ್ಲಿ ಬರೀ ಚೆನ್ನಾಗಿದ್ದರೆ ಸಾಲದು, ಚೆನ್ನಾಗಿದ್ದೇನೆ ಅಂತ ತೋರಿಸ್ಕೋಬೇಕಾಗತ್ತೆ. ಪ್ರಸಂಗ ಹಂಗೆ ಬಂದಿದೆ ಈಗ. ಇದು ಬಹುಶಃ ಗಾಂಧೀಜಿಗೂ ಹೊಳೆದಿತ್ತು ಅನಿಸುತ್ತೆ ಆಗಿನ ಕಾಲಕ್ಕೆ. ಅವರು ಮಾಂಸ ಮದ್ಯ ಸೇವಿಸದೇ ಇರೋದು ಅಷ್ಟೇ ಅಲ್ಲ, ಜೊತೆಗಿದ್ದಂಥ ಒಬ್ಬ ಪ್ರಯಾಣಿಕರ ಕಡೆಯಿಂದ ಒಂದು ಸರ್ಟಿಫಿಕೇಟು ತೊಗೊಂಡಿದ್ದಾರೆ, ಈತ ಹಡಗಿನಲ್ಲಿ ಯಾವತ್ತೂ ಮಾಂಸ ಮದ್ಯ ಸೇವಿಸಲಿಲ್ಲ ಅಂತ ಬರೆಸಿಟ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಯಾಕೆ ಅಂದರೆ ಅಕಸ್ಮಾತ್ ಆಗಿ ನಾಳೆ ಯಾರಾದರೂ ಕೇಳಿದರೆ, ಇವ್ರು ನೋಡಿ ಇವ್ರು ಕೊಟ್ಟಿದ್ದಾರೆ ತಿಂದಿಲ್ಲ ನಾನು ಅಂತ ಹೇಳಬೇಕು ಅಂತ. ಸರ್ಟಿಫಿಕೇಟ್ ತೊಗೊಂಡು ಬರೀತಾ ತೊಗೊಂಡಿದ್ದೆ ನಾನು ಅಂತ. ದಿನ ಸಾಯಂಕಾಲ ಏನು ಮಾಡಬೇಕು, ರಾತ್ರಿ ಕೂತ್ಕೊಂಡು ಹೊತ್ತು ಹೋಗಲ್ಲ. ಹಡಗಿನಲ್ಲಿ ಹೋದವ್ರಿಗೆ ಗೊತ್ತಿರುತ್ತೆ ಎಷ್ಟು ಖಜೀತಿ ಇರುತ್ತೆ ಅಂತ. ಹಾಗಲು ಚೆನ್ನಾಗಿರುತ್ತೆ, ರಾತ್ರಿ ಭಾಳ ಕಷ್ಟ. ಮಲ್ಕೊಂಡಾಗ ನಾವು ಈ ಸ್ಲೀಪರ್ ಕೋಚ್ ಅಂತ ಹೋಗ್ತೀವಲ್ಲ ಬಸ್ಸಲ್ಲಿ, ಆ ಕೋಚು ಅಲ್ಲ ಸ್ಲೀಪರು ಅಲ್ಲ, ಅದು ಮಲ್ಕೊಳ್ಳೋದಂತೂ ಸಾಧ್ಯ ಇಲ್ಲ, ತಿರುಗಿಸ್ತಾ ಇರುತ್ತೆ. ಆ ಬಸ್ ತಿರುಗಿದಾಗೊಮ್ಮೆ ಹಿಡ್ಕೋಬೇಕೇನಾದರೂ, ಹಿಡ್ಕೊಂಡು ನಿದ್ದೆ ಹೆಂಗೆ ಬರುತ್ತೆ ಅದು. ಈ ಪ್ರಸಂಗ ಇದು, ಇದೇ ಪರಿಸ್ಥಿತಿ ಹಡಗಿನಲ್ಲೂ ಆಗುತ್ತೆ. ಹಡಗಿನಲ್ಲಿ ದೊಡ್ಡ ಹಡಗು ವೇವ್ಸ್ ಬಂದಾಗ ಹಿಂಗೆ ಅಲ್ಗಾಡ್ತಾ ಇರುತ್ತೆ. ಅದರಲ್ಲಿ ನಿಮ್ಮ ಡೆಕ್ ಮೇಲೆ ಇದ್ರಂತೂ ದೇವರೇ ಪಾರ್ ಮಾಡ್ಬೇಕು ನಿಮ್ಮನ್ನು. ಅದಕ್ಕೆ ಸೀ ಸಿಕ್ನೆಸ್ ಅಂತ ಬರೋದು ಎಲ್ಲರಿಗೂ, ಜುಮ್ಮಜ್ ಬರುತ್ತೆ, ಸಮುದ್ರದ ನಾಶೆಯ ಬಂದು ವಾಂತಿ ಮಾಡ್ಕೊಂಡು ತುಂಬ ಕಷ್ಟ ಆಗುತ್ತೆ, ಊಟ ಹೋಗಲ್ಲ. ಅಂಥದ್ದು ಇವು ಸಾಯಂಕಾಲ ಏನು ಮಾಡಬೇಕು, ಹಗಲೊತ್ತಾದರೆ ಸಮುದ್ರ ನೋಡ್ಬೋದು, ಜನ ಮಾತಾಡ್ಬೋದು, ಏನು ಮಾಡ್ಬೋದು, ರಾತ್ರಿ ಏನು ಮಾಡೋದು. ಅದಕ್ಕೆ ಇವ್ರೇನು ಮಾಡಿದ್ರು ಅಂದರೆ, ರಾತ್ರಿ ಕೂತ್ಕೊಂಡು ಇವ್ರು ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ಬರೆಯೋಕೆ ಶುರು ಮಾಡಿದ್ರಂತೆ. ಏನು ಮಾಡಿದೆ ಅಂತ ಅವ್ರು ಹೇಳ್ತಾರೆ, ನನ್ನ ಡೈರಿ ಬರೆಯೋ ಪದ್ಧತಿ ಅವತ್ತು ಶುರು ಆಯಿತು ಅಂತ. ಸಾಯಂಕಾಲ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಬರೆಯೋಕೆ ಶುರು ಮಾಡಿದ್ದು. ಮುಂದೆ ಜೀವನದುದ್ದಕ್ಕೂ ಗಾಂಧೀಜಿ ಡೈರಿ ಬರ್ಕೊಂಬಂದರು, ಡೈರಿ ಬರೆಯೋ

ಲಂಡನ್ಗೆ ಬಂದಿಳಿದ್ರು. ಬಂದಿಳಿದ ದಿವಸ ಅಲ್ಲೊಂದು ವಿಕ್ಟೋರಿಯಾ ಹೋಟೆಲ್ ಅಂತ ಹೋಟೆಲಲ್ಲಿ ಇಳ್ಕೊಂಡಿದ್ರಂತೆ. ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಇವ್ರು ನೋಡೋದಕ್ಕೆ ಇವ್ರ ಕುಟುಂಬದ ಸ್ನೇಹಿತರಾದಂಥ ಒಬ್ರು ಪಿ ಜೆ ಮೆಹ್ತಾ ಅಂತ ಬಂದರು. ಮೊದಲೇ ದಿವಸ ಆದಂಥ ಘಟನೆ ಎಷ್ಟು ಚೆನ್ನಾಗಿ ಬರೀತಾರೆ ಗಾಂಧೀಜಿ ಅಂದ್ರೆ. ಅವ್ರು ಮೆಹ್ತಾ ನೋಡೋಕೆ ಬಂದಾಗ ಅವರು ಒಂದು ರೇಷ್ಮೆ ಹ್ಯಾಟ್ ಹಾಕೊಂಡು ಬಂದಿದ್ದಾರೆ. ಅಲ್ಲಿ ಇಂಗ್ಲೀಷ್ ಹಾಕೊಳ್ಳುವಂಥ ಹ್ಯಾಟು ಪಿ ಜೆ ಮೆಹ್ತಾ, ಒಳ್ಳೆ ರೇಷ್ಮೆ ಹ್ಯಾಟು. ಈ ವೆಲ್ವೆಟ್ ಅಂತೀವಲ್ಲ ನಾವು, ವೆಲ್ವೆಟ್ ಕೋಟಿಂಗ್ ಇರುವಂಥದ್ದು ಒಂದು ಹ್ಯಾಟು, ತುಂಬ ಚೆನ್ನಾಗಿರೋದು. ಅದನ್ನು ತಂದು ಹಂಗೆ ಟೇಬಲ್ ಮೇಲೆ ಇಟ್ಟು ಈ ಹುಡುಗ 19 ವರ್ಷ ಹುಡುಗ ಗಾಂಧೀಜಿ ಮಾತಾಡ್ತಾ ಇದ್ರಂತ ಅವ್ರ ಹತ್ರ. ಮಾತಾಡ್ತಿರ್ಬೇಕಾದ್ರೆ ಪಿ ಜೆ ಮೆಹ್ತಾ ನೋಡೋದಕ್ಕಿಂತ ಹೆಚ್ಚು ಇವರು ಹ್ಯಾಟ್ ನೋಡ್ತಾ ಇದ್ರು, ತುಂಬ ಚೆನ್ನಾಗಿ ಅನಿಸ್ಬಿಟ್ಟಿದೆ. ಅಷ್ಟೇ ಮಾಡಲಿಲ್ಲ, ಆ ಹ್ಯಾಟ್ ಕೈಯಲ್ಲಿ ಹಿಡ್ಕೊಂಡು ಆಮೇಲೆ ತುಪ್ಪಳ ಇರುತ್ತಲ್ಲ ಅದ ಹಿಂಗೆ ಕೈ ಆಡಿಸಿ ಆಡಿಸಿ ಅಥವಾ ನೋಡಿರ್ಬೇಕು. ವೆಲ್ವೆಟನ್ನು ಒಂದು ದಿಕ್ಕಿಗೆ ಕೈ ಆಡಿಸಿದ್ರೆ ಸಮ ಆಗುತ್ತೆ, ಇನ್ನೊಂದು ದಿಕ್ಕಿಗೆ ಮಾಡಿದರೆ ಅದೆಲ್ಲ ಕೆದ್ರಿ ಹೋಗುತ್ತೆ. ಇವ್ರಿಗೆ ಗೊತ್ತಿಲ್ಲ ಅಂತ ಕೈ ಆಡಿಸಿ ಆಡಿಸಿ ಎಲ್ಲ ಕೆದರಿಬಿಟ್ರಂತೆ. ಮೆಹ್ತಾ ಮೊದಲನೇ ಪಾಠ ಕಲಿಸಿದ್ರು ನನಗೆ ಲಂಡನ್ನಲ್ಲಿ ಅಂತ ಹೇಳ್ತಾರೆ ಅವ್ರು. ಲಂಡನ್ಗೆ ಬಂದ್ಬಿಟ್ಟಿದ್ಯಾ ನೀನು ನಮ್ಮೂರಿಗೀಗ, ಇಲ್ಲಿ ಹೇಗಿರಬೇಕು ಅಂತಂದರೆ ಯಾರೂ ಮಾತಾಡಿಸ್ದೆ ನೀನಾಗಿ ಮಾತಾಡೋಕೆ ಹೋಗ್ಬೇಡ, ಮೊದಲನೇ ಕಂಡೀಷನ್. ಅವ್ರ ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರ ಕೊಡು, ನೀನಾಗಿ ಇಬ್ಬರು ನಡು ಮಾತಿನ ಮೂಗು ತೋರಿಸ್ಕೊಂಡು ಹೋಗ್ಬೇಡ, ಯಾರನ್ನು ಸರ್ ಅಂತ ಕರಿಬೇಡ. ಯಾಕೆ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ವಯಸ್ಸಾದ ತಕ್ಷಣ ನಮ್ಮ ನೈಟ್ಹುಡ್ ಬಂದ್ಬಿಡುತ್ತೆ ನಮಗೆ. ಬ್ರಿಟನ್ ರಾಣಿ ನೈಟ್ಹುಡ್ ಕೊಡ್ತಾಳೆ ಸರ್ ಅಂತ ಆಗಬೇಕಾದ್ರೆ, ನಮಗೆ ಸ್ವಲ್ಪ ವಯಸ್ಸಾದ ತಕ್ಷಣ ನೈಟ್ಹುಡ್ ಬಂದ್ಬಿಡಿ, ಎಲ್ಲರೂ ಸರೇ. ಸರ್ ಅಂದೇ ಹೋದ್ರೆ ಬಣಬಣ ಆಗುತ್ತೆ ನಮಗೆ ಯಾರಾದರೂ. ಅಲ್ಲಿ ಸರ್ ಅನ್ನೋಂಗಿಲ್ಲ, ಅದು ಹೇಳಿದ್ರಂತೆ ಮೆಹ್ತಾ ಸರ್ ಅಂತ ಅನ್ಬೇಡ ಯಾರಿಗೂ, ಸರ್ ಅನ್ನೋದು ಗುಲಾಮಗಿರಿಯ ಸಂಕೇತ ಇದು, ಅದು ಹೇಳಬೇಡ ಅಂತ ಹೇಳಿದ್ರಂತೆ. ಅದು ಮೊದಲನೇ ಪಾಠ ಆಯಿತು ನನಗೆ ಅಂತ ಗಾಂಧೀಜಿ ಹೇಳ್ತಾರೆ. ಆಮೇಲೆ ಅವರೊಂದು ಬುದ್ಧಿ ಮಾತು ಹೇಳಿದ್ರಂತೆ, ವಿಕ್ಟೋರಿಯಾ ಹೋಟೆಲಲ್ಲಿ ಇದೆಯಪ್ಪ ನೀನು, ಚೆನ್ನಾಗಿದೆಯಾ, ಆದರೆ ತಿಳ್ಕೊ ಇದ್ರ ರೆಂಟ್ ಎಷ್ಟು ಗೊತ್ತಾ, ದಿನಕ್ಕೆ ಒಂದು ಪೌಂಡ್. ಆಗಿನ ಕಾಲಕ್ಕೆ ತುಂಬ ಜಾಸ್ತಿ ಆಗ್ತದೆ. ಈ ಗಾಂಧಿಗೆ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಲೈಟು ಆ ಲಿಫ್ಟು ನೋಡಿ ಗಾಬರಿ ಆಗಿಬಿಟ್ಟಿದೆ. ಅಷ್ಟು ಲೈಟು ಆ ಲಿಫ್ಟ್ ಒಂದು ಅದ್ಭುತ ಅವ್ರಿಗೆ. ದಿನಕ್ಕೊಂದು 20 ಸಲ ಹೋಗಿ ಬಂದಿರ್ಬೇಕು ಮೇಲೆ ಕೆಳಗೆ ಅವರು. ಆ ಲಿಫ್ಟ್ ನೋಡಿ ಸಂತೋಷ ಆಗಿಬಿಟ್ಟಿದೆ. ಅಲ್ಲಿರಬೇಕು ಅಂತ ಅವ್ರು ಹೇಳಿದ್ರು. ನಮ್ಮ ಹೇಳ್ತಾ ಹೇಳಿದ್ರಂತೆ ಇಲ್ಲಿ ಇರಬೇಡ, ದಿನಕ್ಕೆ ಒಂದು ಪೌಂಡ್ ತುಂಬ ಜಾಸ್ತಿ ಆಗ್ತದೆ, ಬೇರೆ ಕಡೆ ಮಾಡು ಅಂತ. 4 ದಿವಸ ಮಾತ್ರ ವಿಕ್ಟೋರಿಯಾದಲ್ಲಿ ಇದ್ರಿ ಇವರು. ಆನಂತರ ನೋಡಿಕೊಂಡು ಯಾವುದೋ ಒಂದು ಭೋಜನ ಶಾಲೆ, ಒಬ್ಬ ಹೆಣ್ಮಗಳು ಭೋಜನ ಶಾಲೆ ನಡೆಸ್ತಾ ಇದ್ದು ಅಲ್ಲಿ ಇದ್ಕೊಂಡು ಸಸ್ಯಾಹಾರ ಊಟ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ತಾವೇ ಏನೇನು ಪ್ರಯೋಗ ಒಂದು

ಇಪ್ಪತ್ತು ಪೇಜ್ ಇದೆ ಬಯೋಡೇಟಾ ಬಯೋಗ್ರಫಿಯಲ್ಲಿ. ಅದು ಅಡುಗೆ ಏನೇನು ಮಾಡಿಕೊಂಡೆ, ಗೋಧಿ ಇದು ಹೆಂಗೆ ಮಾಡಿಕೊಂಡೆ ಎಲ್ಲ ಬರ್ತಾರೆ, ಎಲ್ಲ ಪ್ರಯೋಗಗಳನ್ನು ಮಾಡಿಕೊಂಡು ಕೊನೆಗೆ ತಿಂಗಳಿಗೆ 17 ಶಿಲಿಂಗಲ್ಲಿ ನಾನು ಜೀವನ ಮಾಡ್ತಿದ್ದೆ ಅಂತ ಬರೀತಾರೆ. 1 ರೂಪಾಯಿ 1 ಪೌಂಡ್ ಅಂದರೆ 1 ಶಿಲಿಂಗ್ 1 ಪೈಸಾ ಇದ್ದಾಗೆ. ಅಂಥದ್ದು 17 ಶಿಲಿಂಗ್ 1 ತಿಂಗಳಿಗೆ ಆಗೋ ಖರ್ಚಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿದೆ, ಯಾಕಂದ್ರೆ ಮಿನಿಮಮ್ ಮಾಡ್ಕೋಬೇಕಾಯ್ತು ಖರ್ಚು ಅಂತ ಹೇಳ್ತಾರೆ.

0: रेडियो सारंग 107.8 FM।
1: ನೋಡಿ ಹೇಗೆ ಜೀವನದ ಅನಿವಾರ್ಯತೆಗಳು ನಮ್ಮನ್ನು ಬೇರೆ ಬೇರೆ ದಿಕ್ಕಿಗೆ ಕಳಿಸ್ತವೆ ಅಂತ. ಮಾತಾಡೋಕೆ ಸ್ನೇಹಿತರು ಜಾಸ್ತಿ ಇಲ್ಲ, ಪರಕೀಯ ವಾತಾವರಣ, ಎಲ್ಲಿ ಮಾತಾಡಿದ್ರೆ ಏನಾಗ್ತದೋ ಅಂತ ಭಯ, ಮೊದಲೇ ಸಂಕೋಚ ಸ್ವಭಾವ. ಇದ್ದವ್ರು ಏನು ಮಾಡೋಕೆ ಶುರು ಮಾಡಿದರು ಅಂದರೆ ಅಲ್ಲಿ ಸಿಗುವಂಥ ಎಲ್ಲ ಪತ್ರಿಕೆಗಳನ್ನು ತರಿಸೋಕೆ ಶುರು ಮಾಡಿದರು. ಊಟದ ಖರ್ಚು ಕಮ್ಮಿ ಮಾಡಿಕೊಂಡ್ರು, ಪತ್ರಿಕೆಗಳನ್ನು ತರಿಸೋಕೆ ಶುರು ಮಾಡಿದ್ರಂತೆ. ಅವ್ರು ಹೇಳ್ತಾರೆ, ರೆಗ್ಯುಲರ್ ಆಗಿ ನಾನು ಡೈಲಿ ಟೆಲಿಗ್ರಾಫ್, ಡೈಲಿ ನ್ಯೂಸ್ ಮತ್ತು ಪಲ್ಮಾಲ್ ಗ್ಯಾಜೆಟ್ ಅಂತ, ಪಲ್ಮಾಲ್ ಗ್ಯಾಜೆಟ್ ಅಂತ ಒಂದು ಫೇಮಸ್ ಪತ್ರಿಕೆ ಅವಾಗ, ಈ ಮೂರನ್ನು ತರಿಸೋಕೆ ಶುರು ಮಾಡಿದೆ. ರೆಗ್ಯುಲರ್ ಆಗಿ ಮೊದಲನೇ ಪುಟದಿಂದ ಕೊನೆ ಪುಟ್ಟದಂಗೆ ಓದೋಕೆ ಶುರು ಮಾಡಿದೆ ಅಂತ. ನೋಡಿ, ಗಾಂಧಿ ಇಂಗ್ಲೆಂಡಿಗೆ ಹೋಗೋದಕ್ಕಿಂತ ಮೊದಲು ಅವರೇ ಹೇಳ್ತಾರೆ, ನನ್ನ ಪಠ್ಯಪುಸ್ತಕ ಬಿಟ್ಟು ಇನ್ನೇನೇನು ಓದ್ತಿರ್ಲಿಲ್ಲ ಬೇರೆ ನಾನು ಅಂತ. ಈಗ ಅಲ್ಲಿ ಹೋದ್ಮೇಲೆ ಪ್ರಸಂಗ ಹೇಗೆ ಬಂತು ಅಂದರೆ ಓದಲೇಬೇಕಾದಂಥ ಅನಿವಾರ್ಯತೆ ಬಂತು. ಆದ್ದರಿಂದ ಎಲ್ಲ ಪತ್ರಿಕೆಗಳು ಓದೋಕೆ ಶುರು ಮಾಡಿದರು. ಒಂದು ಸಲ ಪತ್ರಿಕೆ ಓದೋಕೆ ಶುರು ಮಾಡಿದರೆ ಏನಾಗ್ತದೆ, ಸಾಮಾನ್ಯ ಜ್ಞಾನ ಹೆಚ್ಚಾಗ್ತದೆ, ವಿಷಯ ತಿಳಿತದೆ, ಧೈರ್ಯ ಬರ್ತದೆ, ಇದೆಲ್ಲ ಆಗೋಕೆ ಶುರು ಆಯಿತು. ಇನ್ನೊಂದು ವಿಷಯ ತಲೆ ಕೆಡ್ತಾ ಇತ್ತು, ಸಸ್ಯಾಹಾರದ ಹೋಟೆಲ್ ಎಲ್ಲಿದೆ ಅಂತ. ಹೋಗೋ ಮೊದಲು ಸಾಕಷ್ಟು ಚರ್ಚೆ ಆಗಿದೆ, ಅಲ್ಲಿ ಹೋದವರೆಲ್ಲ ಮಾಂಸಾಹಾರಿ ಆಗಬೇಕಾಗ್ತದೆ ಅಂತ ಯಾರೋ ಹೇಳಿದ್ರಂತೆ. ಇದಾಗಬೇಕಾಗಿಲ್ಲ ಅಂತ ನಾ ಕೇಳಿದ್ದೀನಿ ಅಂತ ಇವ್ರು ಹೇಳಿದರು. ಅದಕ್ಕೇನು ಮಾಡಿದರು ಅಂದರೆ ಈ ಸಸ್ಯಾಹಾರದ ಹೋಟೆಲ್ ಹುಡ್ಕೋಕೆ ಶುರು ಮಾಡಿದ್ರಂತೆ. ಇದು ನಮಗೆಲ್ಲ ಸಾಮಾನ್ಯವಾಗಿ ಬರುವಂಥ ರೋಗ, ಬೇರೆ ದೇಶಕ್ಕೆ ಹೋದಾಗ ಭಾಳ ಕಷ್ಟ ಆಗ್ಬಿಡುತ್ತೆ. ನನಗೆ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ಯಾವತ್ತೂ ತೊಂದರೆ ಆದದ್ದಿಲ್ಲ, ನನಗೆ ಅಷ್ಟು ತೊಂದರೆ ಆದದ್ದಿಲ್ಲ. ಈ ಪೌರಾತ್ಯ ದೇಶಕ್ಕೆ ಹೋದಾಗಲೇ ತೊಂದರೆ ಆದದ್ದು ನನಗೆ. ಈ ಸಿಂಗಪೂರ್, ಇಂಡೋನೇಷ್ಯಾ, ಹಾಂಗ್ಕಾಂಗ್, ಥೈಲ್ಯಾಂಡ್ ಬೇಡಪ್ಪ ಅವಸ್ಥೆ ನಮ್ಮದು. ಅಲ್ಲಿ ಹೋದ್ರೆ ನಿಮಗೆ ಏನೂ ಸಿಗಲ್ಲ, ಕಷ್ಟ ಆಗ್ಬಿಡುತ್ತೆ. ಆದರೆ ಹುಡುಕ್ಬೇಕು. ನಮ್ಮಂಥವ್ರು ಏನು ಮಾಡ್ತೀವಿ, ಕೆಲವು ಕಡೆ ವೆಜಿಟೇರಿಯನ್ ಕಾನ್ಸೆಪ್ಟೇ ಬೇರೆ ಇದೆ. ಸಿಂಗಪುರದಲ್ಲಿ ಹೋಗಿ ಸೂಪ್ ಕೊಡು ಅಂತ ಕೇಳಬೇಕು ನೀವು. ಅವನು ಚಿಕನ್ ಸೂಪ್ ಮಾಡಿ ಇಟ್ಟಿರ್ತಾನೆ. ಏನು ವೆಜಿಟೇರಿಯನ್ ಬೇಕು ಅಂದರೆ ಹೌದಾ ಅಂತಾನೆ, ಚಿಕನ್ ಪೀಸ್ ತೆಗಿತಾನೆ, ತಗೊಳ್ಳಿ ಅಂತಾನೆ. ಅವನ ದೃಷ್ಟಿಯಲ್ಲಿ ವೆಜಿಟೇರಿಯನ್ ತೆಗೆದಿದ್ದೇನಲ್ಲ, ಮತ್ತೆ ಇನ್ನೇನು ಕಿರಿಕಿರಿ ನಿಮ್ಮದು ಅಂತ. ನನಗೆ ಅಮೆರಿಕದಲ್ಲಿ ಹಾಗೆ ಆಗಿತ್ತು. ಯೂನಿವರ್ಸಿಟಿಯಲ್ಲಿ ಕ್ಯೂದಲ್ಲಿ ನಿಂತ್ಕೊಂಡು ಸ್ಯಾಂಡ್ವಿಚ್ ಕೊಡು ಅಂತ ಹೇಳಿದೆ. ಒಂದು ಸ್ಯಾಂಡ್ವಿಚ್ ಎಸ್ ಅಂದ. ಇಂಟ್ರೋಲ್ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಿದೆಯಲ್ಲ, ಪ್ಯಾಕ್ ಮಾಡಿ ಶಿಟ್ಟ ಇಟ್ಬಿಟ್ಟಿದ್ದಾನೆ ಎಲ್ಲ ಬ್ರೆಡ್ ಜೋಡಿಸಿ. ಅವ್ರೇನು ಮಾಡ್ತಾರೆ ಅಂದರೆ ಬ್ರೆಡ್ಡು ಸ್ವಲ್ಪ ಚೀಸ್ ಹಾಕಿ ಒಂದೆರಡು ತರಕಾರಿ ಹಾಕಿ ಮೇಲೊಂದು ಬೀಫದೊಂದು ಲೇಯರ್ ಹಾಕಿರ್ತಾರೆ. ಬೀಫ್ ಅಂದರೆ ಎಮ್ಮೆ ಮಾಂಸನ ಕೋಣನ ಮಾಂಸನ ಹಾಕಿರ್ತಾರೆ, ಹಾಕಿ ಅದ್ರ ಮೇಲೆ ಒಂದು ಲೇಯರ್ ಇಟ್ಟಿರ್ತಾರೆ. ನಾನು ಹೋಗಿ ವೆಜಿಟೇರಿಯನ್, ಓಕೆ ವೆಜಿಟೇರಿಯನ್ ಅಂದ, ಪೀಸ್ ತೆಗೆದ, ಆ ಬೀಫ್ ತೆಗೆದ ಮತ್ತೆ ಕೊಟ್ಟ. ನಮಗೆ ಅದು ಪಕ್ಕದಲ್ಲಿದೆ ಅಂದರೆ ಊಟ ಹೋಗಲ್ಲ, ಈಗ ಜೋಡಿಸಿದ್ದು ಹೆಂಗಾಗುತ್ತೆ, ಅದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಹೀಗಾಗಿ ನಾವೇನು ಮಾಡ್ತೀವಿ ಗೊತ್ತಾ, ಸಸ್ಯಾಹಾರಿಗಳಾಗಿದ್ದವ್ರು ಬೇರೆ ಕಡೆ ಹೋದಾಗ ಈ ಸರ್ವೆ ಶುರು ಮಾಡ್ತೀವಿ, ಎಲ್ಲಿ ಹೋಟೆಲ್ ಇದೆ, ನಾಲ್ಕು ಜನ ಕೇಳ್ಕೊಂಡು ಹೋಗೋದು ಮೊದಲೇ ಎಲ್ಲಿದೆ ಅಂತ. ಹಂಗೆ ಇವರು ಶುರು ಮಾಡಿದ್ರಂತೆ, ಲಂಡನ್ಗೆ ಹೋದಾಗ ಸಸ್ಯಾಹಾರದ ಹೋಟೆಲ್ ಎಲ್ಲಿದೆ ಅಂತ ಹುಡ್ಕೋಕೆ ಶುರು ಮಾಡಿದ್ರಂತೆ. ಹುಡುಕಿ ಹುಡುಕಿ ಹುಡುಕಿ ಒಂದು ವಿಶೇಷ ಹೋಟೆಲ್ ಸಿಕ್ತು ನನಗೆ ಅಂತ ಬರೀತಾರೆ. ವಿಶೇಷವಾದ ಹೋಟೆಲ್ ಅದು. ಅಲ್ಲಿ ಏನಂದರೆ, ಅವನು ಸಸ್ಯಾಹಾರ ಮಾತ್ರ ಕೊಡುವಂಥವನು, ಸಸ್ಯಾಹಾರ ಮಾತ್ರ ಕೊಡೋದಲ್ಲ, ಅವನೊಂದು ಪೇಪರ್ ಬೇರೆ ತರ್ತಿದ್ದ ಸಸ್ಯಾಹಾರದಿಂದ ಆಗುವಂಥ ಲಾಭ ಏನು ಅಂತ. ಅಷ್ಟಲ್ಲದೆ ಅವ್ರು ಬರುವಂತಹ ಗಿರಾಕಿಗಳನ್ನ ಕಂಡೀಷನ್ ಬೇರೆ ಇರೋದು. ನಮ್ಮಲ್ಲಿ ಊಟ ಮಾಡೋರು ಸಸ್ಯಾಹಾರದ ಪ್ರಚಾರವನ್ನು ಮಾಡಬೇಕು ಹೊರಗಡೆಗೆ ಅಂತ. ಇದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿತ್ತ ಗಾಂಧೀಜಿಗೆ, ಹೋಗೇ ಬಿಟ್ರು ಪರ್ಮನೆಂಟ್ ಮೆಂಬರ್. ಅಲ್ಲಿ ಹೋಗಿ ಆ ಅಂಗಡಿ ಓನರ್ ಒಬ್ಬ ಸಾಲ್ಟ್ ಅಂತ, ಅವನ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಈ ಸಸ್ಯಾಹಾರಿ ಅಂಗಡಿ ಓನರ್ ಸಾಲ್ಟ್ ಅಂತ ಅವನ ಹೆಸರು, SALT ಸಾಲ್ಟೆ. ಅವನು ಆರ್ಟಿಕಲ್ ಬರೀತಿದ್ದಂತೆ ಸಸ್ಯಾಹಾರದಿಂದ ಆಗುವ ಲಾಭಗಳೇನು ಅಂತ ಬರೀತಿದ್ದಂತೆ. ಅವನೊಂದು ಸೊಸೈಟಿ ಮಾಡಿದ್ದ, ಪ್ಲೀ ಫಾರ್ ವೆಜಿಟೇರಿಯನಿಸಮ್ ಅಂತ, ಅಂದರೆ ಸಸ್ಯಾಹಾರಕ್ಕೋಸ್ಕರ ಒಂದು ಪ್ರಾರ್ಥನೆ ಅಂತ, ಅಥವಾ ಸಸ್ಯಾಹಾರ ಸಮರ್ಥನೆ ಅಂತ ಅನ್ಕೋಬಹುದು. ಅಂತ ಒಂದು ಸೊಸೈಟಿ ಮಾಡಿದ್ದ, ಅಂತ ಒಂದು ಗ್ರಂಥ ಬೇರೆ ಬರೆದ್ಬಿಟ್ಟಿದ್ದಾನು ಅವನು, ಪ್ಲೀ ಫಾರ್ ವೆಜಿಟೇರಿಯನಿಸಮ್ ಅಂತ. ಆ ಪುಸ್ತಕ ಗಾಂಧೀಜಿ ಓದಿದರು, ಬಹಳ ಭಕ್ತಿಯಿಂದ ಓದಿರಬೇಕು ಅದನ್ನು. ಓದಿ ಕೊನೆಗೆ ಬರೀತಾರೆ, ನನ್ನ ತಂದೆ ತಾಯಿಗೆ ಹೆದರಿ ನಾನು ಮಾಂಸಾಹಾರ ಮಾಡೋದನ್ನು ಬಿಟ್ಟಿದ್ದೆ, ಸುಳ್ಳು ಹೇಳಬೇಕಾಗತ್ತಲ್ಲ ಅಂತ. ತಾಯಿಗೆ ಮಾತು ಕೊಟ್ಟಿದ್ದೆ ಬರಬೇಕಾದ್ರೆ, ತಾಯಿಗೆ ಮಾತು ಕೊಟ್ಟಿದ್ದೆ ಅಂತ ಮಾಂಸಾಹಾರ ಬಿಟ್ಟಿದ್ದೇವೆ. ಹಾ, ಮೊದಲು ಇದ್ದದ್ದೇನು ಹೇಳಿ, ಮಾಂಸಾಹಾರ ಬಿಟ್ಟದಲ್ಲ, ಪೋಸ್ಟ್ಪೋನ್ ಮಾಡಿದ್ದು, ತಂದೆ ತಾಯಿ ಹೋದ್ನ ಮತ್ತೆ ತಿನ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದು. ಆದ್ರೆ ಹೇಳ್ತಾರೆ, ಈ ಪುಸ್ತಕ ಓದಿದ ಮೇಲೆ ನನಗೆ ಖಾತ್ರಿ ಆಯ್ತು, ನಾನು ಮಾಡ್ತಿರೋ ಸರಿ ಇದು, ಇನ್ಮೇಲೆ ತಾಯಿ ಕೊಟ್ಟ ಮಾತು ಅಷ್ಟೇ ಅಲ್ಲ, ಇದನ್ನು ಒಳ್ಳೆಯದು ಅಂತ ನಂಬಿಕೆ ಬಂದು ನಾನು ಮೊಟ್ಟ ಮೊದಲ ಬಾರಿಗೆ ಮನಃಪೂರ್ವಕ ಸಸ್ಯಾಹಾರಿ ಆದೆ ಅಂತ ಬರ್ಕೋತಾರೆ. ಇವತ್ತು ಈ ಮಾತನ್ನು ನಿಲ್ಲಿಸೋಣ. ನಮಸ್ಕಾರ.

0: Radio Sarang 107.8 FM.
1: ನನ್ನ ತಮ್ಮ ಇದ್ದಾನಲ್ಲ ತುಂಬ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.sooryaghar.gov.in.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೆ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: You are listening to Radio Sarang 107.8 FM.
7: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
8: ಹಾ ಬಂದೆ ಅಮ್ಮ.
7: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
8: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
7: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
8: ಆಯ್ತಮ್ಮ.
5: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸೊ ಬರೋದೊಂದು 5 ನಿಮಿಷ ಲೇಟ್ ಆಯಿತು. ವಿಷಯ ಏನು ಅಂತ ಹೇಳಿದರೆ, ಸೊ ಏನಿಲ್ಲ, ಒಂದು AI ಬಗ್ಗೆ, ಒಂದು ಜರ್ನಲಿಸಮ್ ಬಗ್ಗೆ ಒಂದು ಟಾಕ್ ಆಗ್ತಾಯಿತ್ತು ಆನ್ಲೈನಲ್ಲಿ. ಸೊ ಅದರಲ್ಲಿ ನನಗೂ ಕೂಡ ಸ್ವಲ್ಪ ಮಾತಾಡಲಿಕ್ಕಿತ್ತು. ಮಾತಾಡೋದು ಸ್ವಲ್ಪ ಆ ಕಡೆ ಕಡೆಗೆ 5 ನಿಮಿಷ ಲೇಟ್ ಆಯ್ತು ಆಯಿತಾ. ಸೊ ಹೀಗಿರುವಾಗ ನನಗೆ ಅಲ್ಲೇ ಒಂದು ಪ್ರಶ್ನೆ ಹುಟ್ಟಿತ್ತು ಮಾರೆ, ಅವರು AI ಬಗ್ಗೆ ಮಾತಾಡ್ತಾ ಇದ್ರು. ಸೊ ನನಗೆ ಹಾಗೆ ಅನ್ನಿಸ್ತು, ಈ ಇಂತಹ ಶಾರ್ಟ್ ಫಾರ್ಮ್ಗಳು ತುಂಬ ಇದೆ ಅಲ್ವಾ. ಸೊ ಅದರ ಬಗ್ಗೆ ಸ್ವಲ್ಪ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳುವಂಥ, ಫಸ್ಟ್ ನಾನು ತುಂಬ ಸಿಂಪಲ್ ಆಗಿರುವಂಥ AI ಬಗ್ಗೆನೇ ಕೇಳಬೇಕು. AI ಇದರ ಫುಲ್ ಫಾರ್ಮ್ ಏನು ಅಂತ ನೋಡುವ, ಯಾರು ಹೇಳ್ತೀರಿ ಅಂತ ಕಾಲ್ ಮಾಡಿ ಫಸ್ಟಿಗೆ ಈ ಪ್ರಶ್ನೆ. ನಂತರ ನೀವು ಉತ್ತರ ಹೇಳಿದರೆ ಬೇರೆ ಬೇರೆ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೇನೆ. ಯಾರು ಉತ್ತರ ಗೊತ್ತಿದ್ರೆ ಅದನ್ನು ನನಗೆ ನೀವು ಹೇಳಬಹುದು. ಸೊ AI ಅಂತ ಈಗ ಜಗತ್ತು AI ಆಳ್ತಾ ಇದೆ ಅಂತ ಹೇಳ್ತೇವಲ್ವಾ. ಸೊ ಆ ರೀತಿಯಲ್ಲಿ ಈಗ ಇದೆ AI ಅಂತ. AIನ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಿಗೆ ಹೇಳಲಿಕ್ಕೆ ಇದೆ, ಹೆಚ್ಚಿನವರಿಗೆ ಎಲ್ಲರೂ ಕೂಡ ಗೊತ್ತಿರಬಹುದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ನನಗೆ ನೀವು ಹೇಳಿ. ಯಾರು ಹೇಳ್ತೀರಿ, ಏನು ಉತ್ತರವನ್ನು ಕೊಡ್ತೀರಿ ಅಂತ ಕೇಳಲಿಕ್ಕೆ ನಾನು ತಯಾರಿದ್ದೇನೆ. ಯಾಕೆಂತೇಳಿದರೆ ನಮ್ಮ ಹೆಚ್ಚಿನವರ ಕೆಲಸಗಳು ಈಗ ಸ್ವಲ್ಪ ಏನು ಈಸಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ AIಯ ಪಾತ್ರ ಬಹಳ ದೊಡ್ಡದಿದೆ. ಕೆಲವು ಸಂದರ್ಭದಲ್ಲಿ ನಾವು ಹೇಳ್ತೀವಿ AI ಅನ್ನೋದು ನಮ್ಮ ಕೆಲಸವನ್ನು ಕಿತ್ತುಕೊಂಡು ಬಿಡುತ್ತೆ ಇನ್ನು ಅಂತ. ಬಟ್ ಅದರ ಬಗ್ಗೆ ನಾನು ಅಷ್ಟು ನನಗೆ ಏನು ಇದಿಲ್ಲ. ನಾವಿದ್ರೇ AI ಅಂತ ನಾನು ಅಂದುಕೊಳ್ಳುವವ. ನಮ್ಮನ್ನು ಮತ್ತಷ್ಟು ಕ್ರಿಯೇಟಿವ್ ಮಾಡಬಹುದೇ ಹೊರತು ಪೂರ್ತಿ ಎಲ್ಲವನ್ನೂ ಕೂಡ ಕಿತ್ಕೊಳ್ಳಿಕ್ಕೆ AIಗೆ ಸಾಧ್ಯ ಆಗಲಿಕ್ಕಿಲ್ಲ. ಬಟ್ ಸ್ಟಿಲ್ AIಯ ಫುಲ್ ಫಾರ್ಮನ್ನು ನನಗೆ ನೀವು ಹೇಳಬೇಕು. ಕಾಲ್ ಮಾಡಬೇಕು, ಕಾಲ್ ಮಾಡಬೇಕ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ಇದರ ಫುಲ್ ಫಾರ್ಮ್ ಏನು ಅನ್ನೋದನ್ನು ನನಗೆ ನೀವು ಹೇಳಿ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ನಿಮ್ಮ ಹತ್ರ ಮಾತಾಡಿ ಹೋಗಿದ್ದೆ, ಪ್ರಶ್ನೆಯನ್ನು ಕೇಳಿದ್ದೆ. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಸೊ ಹಲೋ, ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ.
1: ಕರೆಕ್ಟ್ ಗೊತ್ತಿಲ್ಲ, ಒಂದು ಹೇಳ್ತೀನಿ ಸರಿಯಾ ನೋಡಿ. ಕೃತಕ ಬುದ್ಧಿಮತ್ತೆ.
0: ಕೃತಕ ಬುದ್ಧಿಮತ್ತೆ ಈಗ ಇಂಗ್ಲಿಷ್ ಅಲ್ಲಿ ಹೇಳಿ ನೋಡುವ. ವೆರಿ ಗುಡ್. ನಿಮ್ಮ ನಿಮ್ಮ ಕನ್ನಡದಲ್ಲಿ ಹೇಳಿದ್ದು ರೈಟ್ ಆಯ್ತಾ? ರೈಟ್ ಆನ್ಸರ್. ವೆರಿ ಗುಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ AI, ಸೊ ಕನ್ನಡದಲ್ಲಿ ನೀವು ಹೇಳ್ಬೋದು, ಬಟ್ AI ಯ ಫುಲ್ ಫಾರ್ಮ್ ಯಾರಾದರೂ ಇಂಗ್ಲೀಷಲ್ಲಿ ಕೂಡ ಹೇಳಿದರೆ ಭಾಳ ಚೆನ್ನಾಗಿರ್ತಿತ್ತು. ನನಗಂತೂ ನೀವು ಕಾಲನ್ನು ಮಾಡಬೇಕು. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಈ ಸಂಖ್ಯೆಗೆ ಕಾಲನ್ನು ಮಾಡಿ ನೀವು ನನಗೆ ಹೇಳಿ AIಯ ಫುಲ್ ಫಾರ್ಮ್ ಏನು ಅಂತ. ನಿಮ್ಮ ಜನ ವಾಟ್ಸಪ್ಪನ್ನು ಮಾಡಿದ್ದಾರೆ, ವಾಟ್ಸಪ್ ಮಾಡಿ ಉತ್ತರ ಎಲ್ಲ ನನಗೆ ಕಳಿಸಿದ್ದಾರೆ. ಇನ್ನು ಕೂಡ ಯಾರಿಗಾದರೂ ಕಾಲ್ ಮಾಡಲಿ ಎಲ್ಲ ಹೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಕಾಲನ್ನು ಕೂಡ

0: ಹೇಳುವಂಥ ಒಂದು ಮಾತಾಡುವಂಥ ಒಂದು ವಿಷಯ ಓ ಟಿ ಪಿಯ ಫುಲ್ ಫಾರ್ಮ್ ಏನು ಅಂತ. ತುಂಬ ಈಗ ಮೊಬೈಲ್ಗೆ OTPಗಳೇ ಬರೋದಲ್ವಾ, ಸೊ ಏನಿದ್ರು ಕೂಡ OTP. ಸೊ OTPಯ ಫುಲ್ ಫಾರ್ಮ್ ಏನು ಅಂತ ಹೇಳಬೇಕು ನನಗೆ, ನೀವು ಕಾಲ್ ಮಾಡಿ. ಸೊ ನನಗೆ ಹಾಗೆಯೇ ಜಗದೀಶ್ ಕುಡ್ಲ ಅವರು ಕೂಡ ವಾಟ್ಸಪನ್ನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ತುಂಬೆಯಿಂದ GK ಟೈಲರ್ ತುಂಬೆ ಅವರು ವಾಟ್ಸಪ್ ಮಾಡಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತ ಹೇಳಿ ಒಂದು ಸ್ಮೈಲಿ ಕಳಿಸಿದ್ದಾರೆ, ನಗುವಿನ ಮುಖ ಹೊರತು. ಓಕೆ, ಥ್ಯಾಂಕ್ ಯು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ, ಏನು ಉತ್ತರ ಕೊಡ್ತಾರೆ ಅಂತ ಹೇಳಿ. ಹಲೋ, ನಮಸ್ಕಾರ.
1: ಹಲೋ,
0: ನಮಸ್ತೆ.
1: ಶೈಲಜಾ
0: ಮೇಡಮ್,
1: ಒನ್ ಟೈಮ್ ಪಾಸ್ವರ್ಡ್
0: ಅಲ್ಲ, OTP ಅಲ್ವಾ? ಯೆಸ್, ರೈಟ್ ಆನ್ಸರ್. ಇನ್ನೊಂದು ಕೇಳಬೇಕಾ ನಿಮ್ಮ ಹತ್ರ? ಈಗ ಪಿನ್ ಅಂತ ಹೇಳ್ತಾರೆ, PIN ಅಂತ. ಹೌದಾ? ಏನಿರ್ಬೋದು? ಪರವಾಗಿಲ್ಲ, ತುಂಬಾ ಥಿಂಕ್ ಮಾಡ್ತೀರಿ ನೀವು, ಯಾವಾಗ ಉತ್ತರ ಕೊಡ್ತೀರಿ. ಥ್ಯಾಂಕ್ ಯು. ಓಕೆ, ಪಿನ್ ಕೋಡ್ ಅಂತ ಹೇಳ್ತೀವಲ್ಲ, ಪಿನ್, ಇದರ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಹೇಳಿ, ಕಾಲನ್ನು ಮಾಡಿ. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ
2: ಸರ್, ನಮಸ್ತೆ.
0: ಯೆಸ್ ಸರ್, ಏನ್ ಹೇಳ್ತೀರಿ?
2: ಜಯಪ್ರಕಾಶ್ ಕೂಡ.
0: ಏನ್ ಹೇಳಿ ಜಯಪ್ರಕಾಶ್ ಅವರೇ?
2: PIN.
0: ಹೌದು,
2: ಪೋಸ್ಟಲ್ ಇಂಡೆಕ್ಸ್ ನಂಬರ್.
0: ಗುಡ್. ಓಕೆ, ಇನ್ನೊಂದು ಕೇಳಬೇಕಾ?
2: ಕೇಳಿ.
0: ಈಗ ನಾವು ಮೊಬೈಲ್ ಅಲ್ಲಿ ಹೆಚ್ಚಾಗಿ ಈಗ ಹಣವನ್ನ ಕಳಿಸುವಾಗ UPI ಅಂತ ಹೇಳ್ತೀವಲ್ವ, UPI ID ಅಂತೆಲ್ಲ.
2: ಕೇಳಿದಿರಲ್ಲ. ಕೇಳಿದ್ದೇನೆ.
0: UPI ಅದರ ಫುಲ್ ಫಾರ್ಮ್ ಏನು? ಸ್ವಲ್ಪ ಕಷ್ಟ ಉಂಟಲ್ಲ. ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು. UPI ಇದರ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಕೇಳ್ತಾ ಇದ್ದೀನಿ, ಯಾರಿಗಾದ್ರೂ ಹೇಳ್ಬೋದು. ಇದು ಕೂಡ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹಳ ಏನು ಚಾಲ್ತಿಯಲ್ಲಿರುವಂತಹ ಒಂದು ಶಬ್ದ. UPI ನಂಬರ್ ಎಷ್ಟು, ಅಥವಾ UPI ಹಣ ಟ್ರಾನ್ಸ್ಫರ್ ಮಾಡೋದು, ನಮ್ಮ ಗೂಗಲ್ ಪೇ ಎಲ್ಲವೂ ಕೂಡ ಅದರ ಕೆಳಗೆ ಒಂದು UPI ID ಅಂತ ಇರ್ತದೆ. ಆ ಮೂಲಕವಾಗಿ ನಾವು ಹಣವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಏನು UPI ಅಂದ್ರೆ ಅಂತ ನಿಮ್ಮ ಹತ್ರ ನಾನು ಕೇಳೋದು. ಯಾರಿಗೆಲ್ಲ ಉತ್ತರ ಗೊತ್ತಿದೆ ಕಾಲ್ ಮಾಡಿ ಹೇಳಿ. ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: Yes, welcome back to Radio Sarang 107.8 FM. Radio Sanjay Lee Nanwarji Abhishek. Radio Sanjay. Radio Sanjay. ಪ್ರಶ್ನೆ ಕೇಳಿ ಹೋಗಿದ್ದೇನೆ, ಉತ್ತರ ಗೊತ್ತಿದ್ದವರು ಕಾಲ್ ಮಾಡಿ ಅಂತ ಹೇಳಿದೆ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಯಾರು ಅಂತ ನೋಡುವ. ಹಲೋ, ನಮಸ್ಕಾರ. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರಿದು?
1: ನಾನು ಪುತ್ತೂರಿಂದ ತಿಮ್ಮಪ್ಪ.
0: ತಿಮ್ಮಪ್ಪ ಅವರೇ, ಏನ್ ಹೇಳ್ತೀರಿ ತಿಮ್ಮಪ್ಪ ಅವರೇ?
1: ನಾನು ಚೆನ್ನಾಗಿದ್ದೇನೆ ಸರ್, ನೀವೆಲ್ಲ ಹೇಗಿದ್ದೀರಿ?
0: ಆರಾಮ ಆರಾಮ ಆರಾಮ ಆರಾಮ. ಈಗ ನಾನು ಒಂದು ಪ್ರಶ್ನೆ ಕೇಳಿದೆ, ಉತ್ತರ ಏನಾದರೂ ಗೊತ್ತಿದೆಯಾ? ಯು ಪಿ ಐ
1: ಇಲ್ಲ ಸರ್, ನಾನು ಈಚೆ ಇದ್ದೆ, ರೇಡಿಯೋದ ಹತ್ತಿರ ಇರಲಿಲ್ಲ.
0: ಹೌದಾ, ಪರವಾಗಿಲ್ಲ, ನಿಮ್ಮ ಹತ್ರ ಕೇಳಬೇಕಾ, ಉತ್ತರ ಗೊತ್ತಿದೆಯಾ ನಿಮಗೆ?
1: ಉತ್ತರ ಹೇಳಿದ್ದೇನೆ.
0: ಅಲ್ಲ, ಯು ಪಿ ಐ ಅಂತ ಹೇಳ್ತಾರಲ್ಲ ಈಗ, ಯು ಪಿ ಐ ಅಲ್ಲಿ ಹಣ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಮಾಡೋದು, ಯು ಪಿ ಐ ಫುಲ್ ಫಾರ್ಮ್ ಏನು ಅಂತ ಏನಾದರೂ ಗೊತ್ತಿದೆಯಾ?
1: ಅದು
0: ಪರವಾಗಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಮೊನ್ನೆ ದಿನಾಲು ಕೇಳ್ತಾ ಇರ್ತೇವೆ, ಒಮ್ಮೆ ಅರ್ಜೆಂಟಿಗೆ ಎಂತದೋ ಒಂದು ಕ್ಲೂ ಕೊಟ್ಟರೆ ಹೇಳ್ತೇನೆ.
0: ಹೌದಾ, ಕ್ಲೂ ಕೊಡುದು ಬಾರಿ ಕಷ್ಟ ಅಂತ ತಿಮ್ಮಪ್ಪ ಅವರೇ. ನಂಗೆ ಕ್ಲೂ ಕ್ಲೂ ಎಂತ ಗೊತ್ತಾ, ಕ್ಲೂ ಎಂತ ಕೊಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ಅದು ವಿಷಯ. ಓಕೆ, ಪರವಾಗಿಲ್ಲ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಿಮ್ಮಪ್ಪ ಅವ್ರು ಕಾಲ್ ಮಾಡಿದ್ದಾರೆ ನೋಡಿ. ಹಾ, ಸೊ ನೋಡುವ, ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಗೆಸ್ ಮಾಡೋದಾದ್ರೆ ಮಾಡಿ ಆಯ್ತಾ, ಕಾಲ್ ಮಾಡಿ. ತುಂಬ ಕಷ್ಟ ಆಗೋದಾದ್ರೆ ನಾನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ. ಸೊ ಅದ್ರ ಜೊತೆಗೆ ಇನ್ನೊಂದು ನಾನು ನಿಮಗೆ ಸೇರಿಸಿಬಿಡ್ತೇನೆ, ಸಿ ಸಿ ಟಿ ವಿ. ಈಗ ಎಲ್ಲ ಕಡೆಯಲ್ಲೂ ಕೂಡ ಸಿ ಸಿ ಟಿ ವಿ ಕಣ್ಗಾವಲು ಅಂತ ನಾವು ಹೇಳ್ತೇವೆ, ಎಷ್ಟೋ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಿ ಸಿ ಟಿ ವಿಯನ್ನು ಯೂಸ್ ಮಾಡ್ತೇವೆ ಅಲ್ವಾ. ಒಬ್ರು ಕಾಲರ್ ಇದ್ದಾರೆ, ನಮಸ್ಕಾರ.
2: ನಮಸ್ಕಾರ,
0: ಕೊಟ್ಟಾರದಿಂದ ಕುಸುಮಾಕರಣ್ಣ, ದಾದಾ ಬನ್ಪರ್ಗೆ.
2: ಅವು ಕಷ್ಟ, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್.
0: ವೆರಿ ಗುಡ್, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಪಂಡ, ಯು ಪಿ ಐ.
2: ಇನ್ನೊಂದು ಕೇಳಬೇಡಿ, ಬರುದಿಲ್ಲ.
0: ಸಿಸಿಟಿವಿ
2: ಸಿಸಿಟಿವಿ
0: ಇದನ್ನ ಅಂಗಡ್ಡು ಮಿನಿ ಪಾಡ್ತಾರ?
2: ಸಿಸಿಟಿವಿ ಮೂಲ ಪಾಡ್ರ ಪೂಜಿ ಸರ್, ಅವು ಒಂದು ನಿನ್ನ ಅಂಗಿಪುರ ಪಾಡ್ದು ಪೆರತೆ.
0: ಓ, ಅಂದತ. ಮುಂದಿನ ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ಹಲೋ
3: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರಿದು?
3: ನಾನು ಪುತ್ತೂರಿನಿಂದ ಸರಸ್ವತಿ
0: ಮಾತಾಡುದು. ಸರಸ್ವತಿ ಮಾತಾಡುದು, ಹೇಗಿದ್ದೀರಿ ಸರಸ್ವತಿ ಅವರೇ?
3: ಚೆನ್ನಾಗಿದ್ದೇನೆ ಸರ್, ನೀವೆಲ್ಲರೇ?
0: ಆದ್ರೂ ಕೂಡ ನಿಮ್ಗೆ ನೆನಪುಂಟಲ್ಲ ಸಾರಂಗದ, ಅದು ಸಂತೋಷ.
3: ಆದ್ರೆ ನಾವು ಮುಂಚೆ ಬೇರೆ ಲ್ಯಾಂಡ್ ಫೋನ್ ಇತ್ತಲ್ಲ ಸರ್,
0: ಹೌದೌದೌದು,
3: ಅದಕ್ಕೆ ಫೋನ್ ಮಾಡಿಕೊಂಡಿದ್ದೇವೆ. ಮೊನ್ನೆ ಮೇಡಮ್ ಹೇಳಿದ್ರು, ಇದಕ್ಕೆ ಆಫೀಸಿಗೆ ಫೋನ್
0: ಮಾಡಿದೆ,
3: ಈ ನಂಬರ್ಗೆ ಫೋನ್ ಮಾಡಿ ಮೇಡಮ್ ಅಂತ
0: ಹೇಳಿ. ಬಹಳ ಸಂತೋಷ. ಏನಾದ್ರು ಉತ್ತರ ಏನಾದ್ರು ಗೊತ್ತಿದೆಯಾ ಸರಸ್ವತಿ ಅವರಿಗೆ?
3: ಎಂತ ಸರ್ ಏನಿದ್ದು ಪ್ರಶ್ನೆ?
0: ಸಿಸಿಟಿವಿ ಅಂದ್ರೆ ಎಂತ ಅಂತ, ಸಿಸಿಟಿವಿ ಫುಲ್ ಫಾರ್ಮ್ ಎಂತ ಅಂತ ಗೊತ್ತುಂಟಾ?
3: ಅದು ಡಿಶ್ ಟಿವಿ ಅಲ್ಲ ಸರ್,
0: ಡಿಶ್ ಅಲ್ಲ ಅಲ್ಲ, ಸಿಸಿಟಿವಿ. ಈಗ ಎಲ್ಲರನ್ನು ಕೂಡ ಕ್ಯಾಮರಾದಾಗ ಇಡ್ತಾರಲ್ವಾ? ಹೌದೌದೌದು, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಹೌದೌದು ಪರವಾಗಿಲ್ಲ. ಆಯ್ತಾ, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಎಸ್ ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕಾಲನ್ನು ಮಾಡಿದ್ದಾರೆ ಸರಸ್ವತಿ ಅವರು. ಸೊ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಯಾವ ಟಿ ವಿ ಅಂತ. ನಾನು ಸಿ ಸಿ ಟಿ ವಿಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಿ ಸಿ ಟಿ ವಿ ಅನ್ನುವಂಥದ್ದು ಫುಲ್ ಫಾರ್ಮ್ ಏನು ಅಂತ ನಾವು ಹೆಚ್ಚು ಕೇಳ್ತೇವೆ. ಸಿ ಸಿ ಟಿ ವಿ ಟುಂಡು ಒಂದು ಅಥವಾ. ಸೊ ಅನೇಕ ಜನ ವಾಟ್ಸಪ್ ಎಲ್ಲ ಮಾಡಿದ್ದಾರೆ, ಉತ್ತರಗಳನ್ನು ಕಳಿಸಿದ್ದಾರೆ. ಯಾರು ಏನು ಹೇಳಿದ್ದಾರೆ ಅದನ್ನು ಕೂಡ ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಉತ್ತರ ಹೇಳಲಿಕ್ಕಿದೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರವನ್ನು ಹೇಳಿ. ಸಿ ಸಿ ಟಿ ವಿಯ ಫುಲ್ ಫಾರ್ಮ್ ಏನು ಅನ್ನೋದು ನಾನು ಕೇಳಿದಂಥ ಪ್ರಶ್ನೆ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: Yes, welcome back to Radio Sarang 107.8 FM, Radio Sanjay Ali, Nanadini RJ Abhishek. ಒಬ್ರು ಕಾಲ್ ಇದ್ದಾರೆ. ನಮಸ್ಕಾರ.
1: ಹಲೋ.
0: ನಮಸ್ಕಾರ.
1: ಹಲೋ.
0: ನಮಸ್ಕಾರ, ಕೇಳ್ತಾ ಇಲ್ವಾ? ಹಲೋ
1: ಹಲೋ,
0: ನಮಸ್ಕಾರ.
1: ಎಸ್
0: ಕುಸುಮಾಕರ್ ಅಣ್ಣ, ದಾದಾ ಬನ್ಪರ್. ಹಲೋ
1: ಹಲೋ
0: ಹಲೋ, ಕೇಳ್ತಾ ಇಲ್ವಾ ಕುಸುಮಾಕರ್ ಅಣ್ಣಗೆ? ಬನ್ನಿ ಬನ್ನಿ ಬನ್ನಿ ಬನ್ನಿ. ಮಸ್ತ್ ಕಲ್ತಾರ ಈ ಸರ್ತಿ ಇರಿ ಕುಸುಮಾಕರ್ ಅಣ್ಣ. ಓಕೆ. ಓಕೆ, ನಮ್ಮ ಕುಸುಮಾಕರಣ್ಣೇ ಕಾಲ್ ಮಾಡ್ತಿರೋದ್ರೆ ಸೊ ಅವರ ಆನ್ಸರ್ ಪನೊಂದಿರಲಿ. ಸೊ ನೆಕ್ಸ್ಟ್ ಏನೊಂದಿಲ್ಲ, ಇನ್ನೂ ನಾನು ಕೇಳ್ತಿರೋದು, ಈಗಂತೂ ಯಾವುದೇ ನೀವು ಶಾಪಿಗೆ ಹೋಗಿ, ಯಾವ ಹೋಟೆಲ್ಸ್ಗೆ ಹೋಗಿ, ಅಲ್ಲಿ ಲಾಸ್ಟಿಗೆ ಬಿಲ್ಲಿನ ಕೆಳಗೆ ಒಂದಿರ್ತದೆ ಜಿ ಎಸ್ ಟಿ ಅಂತೇಳಿ ಅಲ್ವಾ? ಸೊ ಜಿ ಎಸ್ ಟಿಯ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳೋದು. ಸೊ ಇದಕ್ಕೆ ಜಿ ಎಸ್ ಟಿ ಒನ್ ಪೇ ರೇಟ್ ಹೆಚ್ಚಾ ನಮ್ಮ ತೂನಾಗ ಅವು ಜಿ ಎಸ್ ಟಿ ಇಂದ ದಾದ ಜಿ ಎಸ್ ಟಿ ಪಂಡ ಅಂತ ನಾನು ನಿಮ್ಮ ಹತ್ರ ಕೇಳೋದು. ಮುಂದಿನ ಕಾಲ್. ನಮಸ್ಕಾರ. ಹಲೋ ಹಲೋ ಹಲೋ. ಇಲ್ಲ, ನಿಮ್ಮ ವಾಯ್ಸನ್ನು ಕೇಳ್ತಾ ಇಲ್ಲ. ಮತ್ತೊಮ್ಮೆ ನೀವು ಟ್ರೈ ಮಾಡಿ ಕಾಲನ್ನು ಮಾಡ್ಬೋದು. ಜಿ ಎಸ್ ಟಿಯ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ಜಿ ಎಸ್ ಟಿ ಇದರ ಫುಲ್ ಫಾರ್ಮ್ ಏನು ಅನ್ನೋದನ್ನು ನನಗೆ ನೀವು ಹೇಳಿ. ಮುಂದಿನ ಕಾಲ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ
2: ಸರ್, ನಮಸ್ತೆ.
0: ನಮಸ್ಕಾರ. ಡಿಸೋಜಾ ಅವ್ರ, ಏನ್ ಹೇಳ್ತೀರಿ? ಹೌದು, ಆಗ ಹೇಳಿದ್ರಿ, ಇನ್ನೊಂದು ಹೇಳಿ. ಜಿ ಎಸ್ ಟಿ
2: ಜನರಲ್ ಸೇಲ್ಸ್ ಟ್ಯಾಕ್ಸ್.
0: ಜನರಲ್ ಅಲ್ವಾ ಅಂತ
2: ಅನ್ಸುತ್ತೆ
0: ನನಗೆ, ಅಲ್ಲ ಅಂತ ಅನ್ಸುತ್ತೆ. ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ವಲ್ಪ ಆ ಕಡೆ ಕಡೆ ಆತ ಅನ್ಸುತ್ತೆ, ಪರವಾಗಿಲ್ಲ. ಜಿ ಎಸ್ ಟಿಯ ಫುಲ್ ಫಾರ್ಮ್ ಏನು, ಯಾರು ಹೇಳ್ತೀರಿ? ಕಾಲ್ ಮಾಡಿ, ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡ್ಬೋದು. ನಿಮ್ಗೆ ಗೊತ್ತಿರುವಂಥ ಉತ್ತರ ನನಗೆ ನೀವು ಹೇಳಬಹುದು. ಮುಂದಿನ ಕಾಲ್. ನಮಸ್ಕಾರ.
3: ನಮಸ್ಕಾರ.
0: ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ವೆರಿ ಗುಡ್, ರೈಟ್ ಆನ್ಸರ್. ಎಸ್, ಥ್ಯಾಂಕ್ ಯು. ನೋಡಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಸರಿಯಾದಂಥ ಉತ್ತರ. ಸೊ ಇನ್ನೂ ಕೂಡ ಇದೆ, ಕೇಳ್ತೀನಿ ನಿಮ್ಮ ಹತ್ರ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಉತ್ತರಗಳನ್ನು ನೀವು ಹೇಳ್ತಾ ಇದ್ದೀರಿ. ಸೊ ಮುಂದಿನದ್ದು ನಾನು ನಿಮ್ಮ ಹತ್ರ ಕೇಳಬೇಕು. ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ನಮಸ್ತೆ ನಾನು ಮೇಡಮ್. ಓಕೆ ಇದೇ ಒಂದು ಬಾರಿ ಸಿಂಪಲ್ ಆಯ್ನಕ್ಕೆ ಏನು ಇರ್ಫೋನ್ ಪರ ಸಿಂಪಲ್ ಬಾರಿ ಸಿಂಪಲ್ ತುರಿ ಮಾತ್ರ ವಿ ಐ ಪಿ ನಾಕು ಒಂದು ಬಂದ್ ಬೇರದ ಗೊತ್ತಜ. ಓಕೆ ಓಕೆ ಮಲ್ಲಜ ಮಲ್ಲಜ ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ ಮಲ್ಲಜಪ್ಪ ಖುಷಿ ಆಂಡು ಇದು ಕಾಲ್ ಮಂತಾರದ. ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ರತ್ನ ಕಾಲ್ ಮಂತಿರ್ ತೂಲೆ. ಸೊ ನೀವು ಪಾತಿರ್ಗಾಂದ್ ಕಾಲ್ ಮಂತಿನಿಗೆ ಭಾರಿ ಸಿಂಪಲ್ ಆಗಿದೆ. ವಿ ಐ ಪಿ ಇದರ ಫುಲ್ ಫಾರ್ಮ್ ಏನು ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು ಹೇಳಿ ನನಗೆ ಕಾಲ್ ಮಾಡಿ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಕಾಲನ್ನು ಮಾಡ್ಬೋದು. ಓಕೆ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ನಮಸ್ಕಾರ. ಹಲೋ
1: ನಮಸ್ತೆ ಸರ್.
0: ನಮಸ್ತೆ
1: ಪೂರ್ಣಿಮಾ.
0: ಪೂರ್ಣಿಮಾ ಮೇಡಮ್ ಏನು ಹೇಳ್ತೀರಿ? ಏನಾಯ್ತು
1: ಕೇಳಿದ್ರಿ?
0: ಇವತ್ತಾಯ್ತಲ್ಲ, ಇವತ್ತು ಸರಿ ಉಂಟಲ್ಲ. ಏನ್ ಹೇಳ್ತೀರಿ?
1: ಯಾವ್ದು ಪ್ರಶ್ನೆ?
0: ವಿ ಐ ಪಿ, ವಿ ಐ ಪಿ ಫುಲ್ ಫಾರ್ಮ್ ಎಂತ?
1: ವಿ ಐ ಪಿ ವೆರಿ ಇಂಪಾರ್ಟೆಂಟ್
0: ಪರ್ಸನ್. ಇನ್ನೊಂದು ಕೇಳ್ಬೇಕಾ? ಇದು ನೋಡಿ, ಹೆಚ್ಚಿನವರಿಗೆ ಇರ್ತದೆ, ನನ್ಗೂ ಕೂಡ ಇದೆ, ನಿಮ್ಗೆ ಅದು ಇರದೇ ಇರಬಹುದು. ಏನ್ ಗೊತ್ತಾ, ಇಎಂಐ ಕೇಳಿದಿರ? ಇಎಂಐ ಅಂತ
1: ಕೇಳಿದೇನೆ.
0: ಕಟ್ಟುದಿಲ್ಲಲ್ಲ, ಕಟ್ಟುದಿಲ್ಲಲ್ಲ
1: ಮಂತ್ಲಿ ಇನ್ಸ್ಟಾಲ್ಮೆಂಟ್.
0: ಅದು ಗೊತ್ತುಂಟು ನನಗೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಲ್ಲ. ಓಕೆ ನೋಡುವ, ಹೇಳಿ ಏನ್ ಹೇಳ್ತೀರಿ? ಒಂದು ಅರ್ಥ ಆಲೋಚನೆ ಮಾಡಿ ಹೇಳಿ ಆಯ್ತಾ? ಗೊತ್ತಾದ್ರೆ
1: ಅದೇ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಫಸ್ಟ್ ಇದೆ ಅಂತ.
0: ಅದು ಸರಿ, ಇಎಂಐ ಅಲ್ವಾ ಫಸ್ಟ್ ಇದೆ ಅಂತ ಗೊತ್ತಾಗ್ತಿಲ್ಲ ಅಲ್ವಾ?
1: ಹೌದು.
0: ಓಕೆ ಫಸ್ಟ್ ಇದು ಇಂಪಾರ್ಟೆಂಟ್ ನೋಡುವ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಎಂಐ ಫುಲ್ ಫಾರ್ಮ್ ಏನು ಅಂತ ಅರ್ಧ ಹೇಳಿದ್ದಾರೆ ಅವ್ರು ಆಯ್ತಾ. ಸೊ ಆದರೆ ಫಸ್ಟ್ ಇದು ಇ ಅಂದರೆ ಏನು ಯಾರಾದರೂ ಹೇಳ್ತೀರಾ? ಕಾಲ್ ಮಾಡಿ, ಬಹಳ ಸಿಂಪಲ್ ಆಗಿದೆ, ಏನು ಕಷ್ಟ ಇಲ್ಲ. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲ್ ಮಾಡಿ ಇಎಂಐಯ ಫುಲ್ ಫಾರ್ಮ್ ಏನಿ ಅನ್ನೋದನ್ನು ನನಗೆ ನೀವು ಹೇಳಬೇಕು. ಕಾಲ್ ಮಾಡಿ ನೀವು ಹೇಳಿ ಅನ್ನೋದನ್ನು ಹೇಳ್ತಾ ಮತ್ತೊಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ನಾನು ಪ್ಲೇ ಮಾಡಬೇಕು. ಕೇಳ್ತಾ ಬಂದಿದ್ದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ ಜೆ ಅಭಿಷೇಕ್. ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ, ಉತ್ತರಗಳನ್ನು

0: ಕರಪ. ಭಾರತದೊಂದಿಗಿನ ಐತಿಹಾಸಿಕ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸಲು ಬಹಳ ಹತ್ತಿರದಲ್ಲಿದ್ದೇವೆ ಅಂತ ಹೇಳಿ ಅಮೆರಿಕದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿರುವಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗ್ತಾ ಇದೆ. ಇನ್ನು ಅಮೆರಿಕ ನಡೆಸಿದ ದಾಳಿಯಲ್ಲಿ ಹತರಾದ ಇರಾನ್ನ ಮಾಜಿ ಪರಮೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಜುಲೈ 5-9 ನಡೆಯಲಿದ್ದು, ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಯಾನ್ ಅವರು ಪ್ರಧಾನಿ ಮೋದಿ ಅವರನ್ನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದಾರೆ ಅನ್ನೋದು ಮೂಲಗಳು ಹೇಳಿರುವಂಥ ಒಂದು ವರದಿ ಮಾಧ್ಯಮದಲ್ಲಿದೆ. ಇನ್ನು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಪಿಯೂಷ್ ಗೋಯಲ್ ಹಾಗೆಯೇ ಜೆಮಿಸನ್ ಗ್ರೀಡ್ ಅವರು ಚರ್ಚೆಯನ್ನು ನಡೆಸಿರುವಂಥದ್ದು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಲ್ಲಿದೆ. ಇನ್ನು ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 183,000 ಅಧಿಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇವುಗಳಲ್ಲಿ ಶೇಕಡ 59% ಹುದ್ದೆಗಳು ರೈಲ್ವೆ ಇಲಾಖೆಯದ್ದಾಗಿದೆ ಅನ್ನುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇನ್ನು ಇದನ್ನು ಬಿಟ್ಟರೆ ಅನಾರೋಗ್ಯದಿಂದ ತುಸು ಚೇತರಿಸಿಕೊಳ್ಳುತ್ತಿದ್ದೇನೆ ಅಂಥೇಳಿ ಗಾಯಕಿ ಅಲ್ಕಾ ಯಾಜ್ಞಿಕ್ ಅವರು ಹೇಳಿದ್ದಾರೆ. ಅವರು ಇವತ್ತು ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಸ್ವೀಕಾರ ಕೂಡ ಮಾಡಿದರು. ಇನ್ನು ಕರ್ನಾಟಕದಲ್ಲಿ 24 ಗಂಟೆಯಲ್ಲಿ ಕರ್ನಾಟಕದ ಕೆಲವು ಕಡೆ ಮಳೆ ಆಗಿರುವಂಥದ್ದು, ಕರಾವಳಿಯ ಕೆಲವು ಪ್ರದೇಶದ ಹಲವು ಕಡೆ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲ ಅನ್ನುವಂಥದ್ದು ಕೂಡ ಬಹಳ ಕಡಿಮೆ ಈ ಸಲ ಮಳೆ ಆಗ್ತಾ ಇದೆ. ಇನ್ನು ಮಾನ್ಸೂನ್ 2026 ಮಳೆ ಕೊರತೆಯಿಂದ ಕರ್ನಾಟಕದ 826 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಆರಂಭಗೊಂಡಿದೆ. ಸಮಸ್ಯೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಸಭೆಯನ್ನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಈಶ್ವರ ಖಂಡ್ರೆ ಅವರು ನಡೆಸಿದರು. ನೋಡಿ, 826 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಬಳಕೆಯಲ್ಲಿ ನಾವು ಜಾಗೃತರಾಗಿರಬೇಕು ಅನ್ನೋದು ಸುದ್ದಿ. ಯಾಕೆ ಅಂತೇಳಿ ಇದು ಅಲ್ಲಿರ್ಬೋದು, ನಾಳೆ ಇಲ್ಲಿಗೂ ಬರ್ಬೋದು ಈ ಸಮಸ್ಯೆ. ಇನ್ನು ಜುಲೈ 1 ಉದ್ಯೋಗ ಖಾತ್ರಿ ಕರ್ನಾಟಕದಲ್ಲಿ ಜಾರಿ ಹೇಗಿರಲಿದೆ ಹೊಸ ಯೋಜನೆ ಅನ್ನೋದರ ಬಗ್ಗೆ ಬೇರೆ ಬೇರೆ ವಿಷಯಗಳು ನಿಮಗೆ ಮಾಧ್ಯಮದಲ್ಲಿ ಸಿಗ್ತದೆ. ಹಾಗೆ ಉದ್ಯೋಗ ಖಾತ್ರಿಯಲ್ಲಿ ನೋಂದಾವಣಿಗಾಗಿ ಹಂಚಿಕೆ ಬದಲಾಯಿಸಿದ ನಂತರ ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ವಿರೋಧಲ್ಲ ಆಯಿತು, ಆದರೂ ಕೂಡ ಜಾರಿಯಾಗ್ತಾ ಇದೆ ಜುಲೈ 1. ಇನ್ನು ಬೆಳೆ ವಿಮೆ, ಭತ್ತ, ಮುಸ್ಕಿನ್ ಜೋಳ, ಈರುಳ್ಳಿ, ಎಳ್ಳು ನೋಂದಣಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಕೃಷಿ ಇಲಾಖೆ. ಇದು ಕೂಡ ಗಮನಿಸಬೇಕಾದಂಥ ಒಂದು ಕೃಷಿ ಆಧಾರಿತ ಸುದ್ದಿ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನನಗೆ ಇವತ್ತು ಸಿಕ್ಕಿರುವಂಥದ್ದು. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಸುಂದರ

0: எஸ் வெல்கம் பேக் டு ரேடியோ சாரங் 107.8 FM ரேடியோ சஞ்சய் அல்லி நந்தினி ஆர்ஜி அபிஷேக் ಕೊನೆಯದಾಗಿ ಇಎಂಐ ಅಂತ ಕೇಳಿದ್ದೆ, ಅದರ ಫುಲ್ ಫಾರ್ಮ್ ಏನು ಅಂತ ಅನೇಕ ಜನರು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಉತ್ತರವನ್ನು ಇನ್ನೇನು ನಾನು ನಿಮಗೆ ಹೇಳಬೇಕು ಅಲ್ವಾ. ಇಎಂಐ ಅಂತೂ ಇಎಂಐ ಇಲ್ಲದವರು ಬಹಳ ಏನು ಸಂತೃಪ್ತರು ಅಂತ ಹೇಳ್ಬೋದಲ್ವಾ. ಹೆಚ್ಚಿನವರಿಗೆ ಇಎಂಐ ಇದ್ದೇ ಇರ್ತದೆ. ಎನಿವೇಸ್, ಇಎಂಐಯ ಫುಲ್ ಫಾರ್ಮ್ ಏನು ಅಂತ ಹೇಳಿದರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಓಕೆ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಗ್ತಾನೆ ಹೇಳಿದರು, ರೈಟ್. ಬಟ್ ಈಕ್ವೇಟೆಡ್ ಅನ್ನುವಂಥದ್ದು ಅದರ ಇಯ ಎಂದು ಫುಲ್ ಫಾರ್ಮ್ ಆಗಿದೆ. ಎನಿವೇಸ್, ಇನ್ನು ಕೂಡ ತುಂಬ ಇದಾಗಿದೆ. ಯಾರಿಗೆಲ್ಲ ಬೇಕು ಅದರ ಬಗ್ಗೆ ನಾನು ಮುಂದೆ ಯಾರಾದರೂ ಕೇಳ್ತೇನೆ. ಅದರ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ಮಾತಾಡಿ ಬಿಡುವ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ.
1: ಓ,
0: ಎಂಚೋಲರ್ಗೆ ನಲಿನಿ ಅಕ್ಕ.
1: ಬಾರಿ
0: ಅಪರೂಪ. ಅದೇ, ಏನು ಮಾಡುದು, ಕ್ರಯ ಹೆಚ್ಚಾಗುತ್ತೆ ಅಲ್ಲ ಎಲ್ಲಿಗೆ, ಅಕ್ಕಿಗೆ. ನಳಿನಿ ಅಕ್ಕ ಕಾಲ್ ಮಂತ್ ಹೇಳ್ತಾರೆ, ಕಾಲ್ ಮಂತ್ ಬಂದು ಅಕ್ಕಿಗೆ ರೇಟ್ ಹೆಚ್ಚಾಗಬಹುದು, ಮಳೆ ಕಡಿಮೆ ಆದ್ರೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುತ್ತೆ ಮಳೆ ಎಲ್ಲ ಕಡಿಮೆ ಆದ್ರೆ ಅಲ್ವಾ. ಎನಿವೇಸ್, ಇವತ್ತು ಕಾಲ್ ಮಾಡಿದಂತ, ನನ್ನ ಜೊತೆ ಮಾತಾಡಿದಂತ, ಶಾರ್ಟ್ ಫಾರ್ಮ್ಗಳನ್ನು ಫುಲ್ ಫಾರ್ಮ್ ಆಗಿ ಹೇಳಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸುವಂಥ ಹೊತ್ತಾಗಿದೆ. ಮುಂದೆ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ. ನಾನು ಆರ್ಜಿ ಅಭಿಷೇಕ್ ಹೇಳ್ತಾ ಇದ್ದೀನಿ. ಟಾಟಾ, ಟೇಕ್ ಕೇರ್, ಬಾಯ್.

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ. ಪ್ರಸಂಗ ರಚನೆ ಹರೀಶ್ ಶೆಟ್ಟಿ ಸೂಡ. ಭಾಗವತರು ದಯಾನಂದ ಕೋಡಿಕಲ್. ಚೆಂಡೆ ಕೃಷ್ಣರಾಜ ನಂದಳಿಕೆ. ಮದ್ದಳೆ ರಾಜೇಶ್ ಕುಡ್ಪಾಡಿ. ಪಾತ್ರ ಪರಿಚಯ ಅರ್ಜುನ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಹನುಮಂತ, ದಯಾನಂದ ಕತ್ತಲ್ ಸರ್, ವೃದ್ಧ ವಿಪ್ರ, ಪ್ರಶಾಂತ್ ಸಿಕೆ. ಪ್ರಸ್ತುತಿ ಪೊಸಕುರಲ್ ಚಾನಲ್. ಈಗ ಪಗರಿದ ಸಂಕ, ಈ ತುಳು ಯಕ್ಷಗಾನ ತಾಳಮದ್ದಳೆಯ ಮೊದಲನೇ ಕಂತು.

ಭಗವಾನ್ ವಾಸುದೇವ ಸ್ವಾಮಿ ಪರಿಪಾಲನೆ ಮಲ್ಪಳೆ ದೇವರೇ, ನರಮಾನರ ಬದುಕು ಪಂಡ ಪರಿಪುನ ನೀರು ಎಂದು ಪಂಡಿರು ತೆರಿದಿನಕಲು. ಪರಿಪುನ ನೀರು ಓಲ್ಲ ಉಂತೆರೈಜ್ಜಿ ಓಲೋಲು ಪರಿತೊಂದು ಪೋಪುಣಂದ ಗೊತ್ತುಲಾಯ್ಜಿ ಆಂಡ ಕಡೆಗೆ ಸೇರುಣೆ ಕಡಲನು. ಆ ಕಡಲ್ಗೆ ಸೇರುಣಂಚಿನ ಸಂದರ್ಭ ಉಂಟು ದುಂಬು ಬೇತೆ ಬೇತೆ ರೀತಿದ ಜೀವನಾನುಭವ ಆಯ್ಕೆ ಉಂಡಾಪುಂಡು. ನರಮಾನಿಗಳ ಅಂಚನೆ ಓಲೋಲು ದಾನೆ ದಾನೆ ಇಂಚಿಂಚಿ ನನ್ನ ಮಲ್ಪೆಂದು ಗೊತ್ತಿಜ್ಜಿ. ಮರಮಟ್ಟು ಮಾತ ಪುಟ್ಟಿನಲ್ಪ ನರಮಾನಿ ಪೋಯಿನಲ್ಪ ಅಂತ ಪನ್ಪಿನ ಹಿರಿಯಾಕಲ ಮಂಜಿ ಗಾದೆ. ಜೀವನ ಅಪಗಪಗ ಅಪಗಪಗ ಬೇತೆ ಬೇತೆ ರೀತಿದ ಅನುಭವವನ್ನು ಕೊರ್ತಿನಿರ್ದ ಅವರೇನೆ ಜೀವನಗು ನೀರುದ ಒಂಜಿ ಒರುತ ತಾರ್ಕನೆ ಮಲ್ದೇರು ತೆರಿದಿನ ಕಲು. ವೀರಪಾರ್ಥೆ ಲೋಕಯಿನಿ ಅನ್ನ ಇಂಚಲೆಪ್ಪುಂಡು. ಪಾರ್ಥೆ ವೀರೇಂದು ಲೋಕಗೂ ಗೊತ್ತುಂಡು. ಅಂಚ ಪಂಡದು ಪಾರ್ಥಿವೇರು ಪಂಡಯೇರು ಕ್ಷತ್ರಿಯರು ಆಂಡ ಪಾರ್ಥೆ ಪನ್ಪುನಂಚಿನ ಒಂಜಿ ನಿಘಂಟುದ ಆ ಪುದರು ಇಂಕ ಬರೋಡನ್ನು ಪಂಡ ಒಂಜಿ ಪೃಥೆನ ಮಗ ಎಂದ ಅರ್ಥ. ನನ್ನೊಂಜಿ ಪಾರ್ಥಿವ ವಂಶೋಡು ಪುಟ್ಟಿನಂಚಿನ ಬಿಗಿನಾಯ ಎಂದಲ ಅರ್ಥ. ಕ್ಷತ್ರಿಯ ಆದ ಪುಟ್ಟಿನಾಯಗ ಬೇತೆ ಬೇತೆ ಕರ್ತವ್ಯಲು ಉಂಡು. ಆಯ್ತು ವಿಶೇಷವಾದ ಗೋಬ್ರಾಹ್ಮಣ ಹಿತರಕ್ಷಣೆ. ಬಹುಶಃ ಇನಿ ಯಾನ ಈ ತಿರುಗಾಟಗೂ ಪಿದಡೋಡಾಂಡ ಕಾರಣ ಅವು. ಇಂದ್ರಪ್ರಸ್ತುಡು ಇಂಕುಲು ಉಪ್ಪುನಂಚಿನ ಪುರ್ತುಡು ಏರಾ ಕಳುವೆರು ಬತ್ತದು ಬಿರಣೆರನ ಅಗ್ರಹಾರಗು ಬೊಗ್ಗೇರು ಪನ್ಪಿನಂಚಿನ ವರ್ತಮಾನ ಬತ್ತಂಡು. ಕ್ಷತ್ರಿಯರಾದ ಇಂಕ್ಲಿನ ಕರ್ತವ್ಯ ದಾನೇ ಬಿರಣೆರನ ಬಂಗನು ಪರಿಹಾರ ಮಲ್ಪೋಡು, ಗೋವುಗಳಿನ ರಕ್ಷಣೆ ಮಲ್ಪೋಡು. ಈ ರಡ್ಡೆಲ್ಲ ಮಲ್ಪುರಂಚಿನ ಉದ್ದೇಶಡು ಯಾನ ಪಿದಡ್ನಾಯೆ. ಪಿದಡ್ನಂಚಿನ ಪೊರ್ತುಡು ಇಂದ್ರಪ್ರಸದ ಅರಂತಡೆಡು ಎನ್ನ ಅಣ್ಣೆ ಧರ್ಮರಾಜರು ದ್ರೌಪದಿನ ಒಟ್ಟುಗೂ ಏಕಾಂತುಡಿತೇರು. ಎಂಕಲ ಆಯುಧದ ಶಾಲೆ ಪಂಡ ಅರ್ನ ಶಯ್ಯಾಗರದ ಆಮೇಯಿಕೊಂಡು ಆಡೆಗೆ ಹೋದು ಬಿರುಪಗರಿನಿದೆ ತೊಂದು ಆ ಕಳುವೆರಿನ ಮಾತ ಬೆರಿಪತ್ತದು ಬಿರಣೆರನ್ನು ರಕ್ಷಣೆ ಮಲ್ದ ಮಾತ್ರ ಬಿರಣೆರನ್ನ ಕೈಕಂಜಿನ ರಕ್ಷಣೆ ಮಲ್ದೆ ಯಾನ ಬಿರಣೆರನ್ನ ಅಗ್ರಹಾರಗೂ ದಾಯ ಪೊಗ್ಗೇರು ಕಳುವೆರು ಇಂದ ಆಲೋಚನೆ ಮಲ್ತಂಡ ಶ್ರೀಮಂತರನ್ನ ಇಲ್ಲಡೆಗೆ ಪೊಗ್ಗುನ ಉಂಡು ಪನವು ಪದ್ದೊಯ್ಯ ತಿಕ್ಕು ಬಿರಣಲ್ಪ ದಾದ ಉಂಡು ಆಂಡಲ ಪೊಗ್ಗೇರತ್ತ ಅಪಗಂಡ ದಾದನಾ ಒಂಜಿ ಆವಂದಿನವು ಆಪುಡು ಪನಪುನಂಚಿನ ಎಚ್ಚೆಲ್ಮೆ ಆಪುರ್ತುಗೆ ಎಂಕಾದು ಪೋಂಡು. ಇಜ್ಜಂಡ ದ್ರೌಪದಿನ ಎಂಕಲು ಮದುಮೆ ಆದ ಬತ್ತನಂಚಿನ ಸಂದರ್ಭಡು ದೇವಮುನಿಕ್ಲಾಯಿನಂಚಿನ ನಾರದಿರು ಬತ್ತದು ಪಂಡಿನಂಚಿನ ಪಾತೆರ ನಿಕಲ ಸಂಸಾರ ಸುಂದೋಪ ಸುಂದರನಲ್ಲೆ ಕಾಯರಬಲ್ಲಿ ಐನು ಜನ ಕಣ್ಣನ್ಯಲ್ಲೆಗೆ ಒಂಜಿ ಬುಡೆದಿ ಅಂಚಾದು ವೃತರೂಪಡು ಆಲಿನ ನಿಗಳು ಆಳೋಡು ಒಂದು ಪಂಡೇರು. ಒರಿ ಒರಿ ಒಂಜೊಂಜಿ ವರ್ಷ ಆಲೊಟ್ಟುಗು ಸಂಸಾರ ಮಲ್ಪೋಡು ಒಂದು ಒಂಜಿ ವೇಳೆ ಆ ಪೊರ್ತುಡು ನನೊರಿ ಅಕಲ ಏಕಾಂತ ಭಂಗ ಮಲ್ತಂದ ಆಯೆ 16 ವರ್ಷ ತೀರ್ಥಯಾತ್ರೆ ಮಲ್ಪೋಡು ಪನಿಪಿನಂಚಿನ ಒಂಜಿ ಶರ್ತನು ಪಂಡೇರು. ಇಂಕುಲು ಮಾತಾಯಿಕು ಒತ್ತೊಂಡ ಆಂಡ ಈ ಬಿರಣಿನ ರಕ್ಷಣೆ ಮಲ್ಪುರಂಚಿನ ಪೊರ್ತುಡು ಅವಿನ ಮಾತ ಆಲೋಚನೆ ಮಲ್ಪಿರ ಸಾಧ್ಯ ಅವಂದೇ ಶಯ್ಯಾಗಾರನು ಕಡತದೆಂಕ ಪೋಡಾಂಡು ದುಮ್ಮುಡ್ರೆಂಕಡಿ ಕಟ್ಟು ಉಂಡು ಇರ್ಲದ ಪೊರ್ತುಡು ಆಯುಧ ಧಾರಣೆ ಮಲ್ಪಡುಂದಾಂಡ ಅಣ್ಣನ ಅನುಮತಿಗೆ ತೊನುಡು ಉಂದು ಆ ಪಿರ್ಕಾರೋಣೆ ಅನ್ನಡ ಪಂಡಿದೆ ಯಾನ ಪಿದಡ್ನಾಯೆ ಆಂಡ ಏಕಾಂತ ಭಂಗ ಮಲ್ತಿನಿ ಅಂದತ್ತ ಮಲ್ತಿನಂಚಿನ ತಪ್ಪುಗೂ ಪರಿಮಾರ್ಜನೆ ಆವಡು ಅಂಚಾದ ಬದಲು ಪಾತೆರಂದೇ ಯಾನ ತೀರ್ಥಯಾತ್ರೆಗೆ ಪಿದಾಡಿಯೇ ಆ ಪುರ್ತುಡು ನನ್ನ ತಡೆಪೇರ ತುಯ್ಯರೆನ್ನ ಪರಯಾಡಿಕುಳು ಮುಖ ಮೆಗ್ಗಿಯಲ್ಲು ಅಣ್ಣನೇ ಪಂಡಿ ಗೋಬ್ರಾಹ್ಮಣ ಹಿತರಕ್ಷಣೆಗೆ ಬೋಡಿದ ಮಲ್ತಿನಂಚಿನ ಕೆಲಸ ಅತ್ತ ಇಟ್ಟು ದಾಲ ಆಪೂಜೆ ಮಗ ಪಂಡದು ಅಂಡ ಯಾನೈಕು ಒತ್ತೋಂಜಿ ಕಡೆಗೆ ಅಣ್ಣನೇ ಪಂಡಿ ಎಡ್ಡೆ ಕಾರ್ಯಗೂ ಓಡಾದು ಈ ಕೆಲಸ ಮಲ್ತಿನಡ್ದು ಅವರ 16 ವರ್ಷ ಮಾತ ಬುಡ್ಚಿ ಅವೇನು ಒಂದು ವರ್ಷ ಒಡೆ ಮಲ್ತು ಮುಗಿತು ಬಲ ಅಂತ ಪಂಡಿರು ಎಡ್ಡೆ ಮದಿಪುಂದು ಪನೊಂದು ಯಾನ ತೀರ್ಥಾಟನೆಗೆ ಪಿದಡ್ನಿ ಈ ಒಂಜಿ ಪುಣ್ಯ ಕಾರ್ಯಗೂ ಬಿದ್ದರ್ನಂಚಿನ ಪೊರ್ತುಡು ಕ್ಷೇತ್ರ ದರ್ಶನ ಮಲ್ಪುಣಂಚಿನ ಪೊರ್ತುಡ್ದು ಒಲ್ಪಡ್ದು ಸುರು ಮಲ್ಪಣೆ ಎಂದ ಆಲೋಚನೆ ಮಲ್ಪನಗ ಎಂಕು ನೆಂಪಾಯಿನಿ ಪವಿತ್ರವಾಯಿನಂಚಿನ ಗಂಗಾ ದ್ವಾರ ದಯಪಂಡ ಗಂಗಾದೇವಿಗಳ ಎಂಕಲ ಮನೆ ತರಕುಲ ಭಾರಿ ಪೊರ್ಲದ ಒಂಜಿ ಸಂಬಂಧ ಉಂಡು ಒಂಜಿ ಕಾಲುಡು ಬ್ರಹ್ಮಶಾಪಗೊಳಗಾಯಿನಂಚಿನ ಗಂಗಾ ಮಾತೆ ಎಂಕಲ ಕುಲದ ಹಿರಿಯರಾಯಿನಂತ ಶಂತನು ಚಕ್ರವರ್ತಿ ಮದುಮೆ ಆದ
ಇನಿ ಎಂಕಲ ಕುಲ ಬೆಳಗೆರ ಕಾರಣ ಆಯ್ನಂಚಿನ ಮಹಾಮಾತೆ ಅಂಚಾದು ಕಾಶಿ ಕ್ಷೇತ್ರಡು ಗಂಗಾದ್ವಾರದ ಮುಖಾಂತರನೇ ಎನ್ನ ತೀರ್ಥಾಟನೆ ಸುರುಮಲ್ಪಡು ಪರ್ಪಣಂಚಿನ ಕಾರಣಗೂ ಗಂಗಾ ಭವಾನಿನ ನಡೆಕಿಯಾನು ಪೋಯಿನಾಯಿ ಅಂಡ ತಾನು ಒಂಜಿ ಎನ್ನುಂಡ ವಿಧಿ ಬೇತನೆ ಎನ್ನುಗು ಪನಿಪಿಲ ಕೊನೆ ಯಾನು ಗಂಗೆಡು ಮೀಯೋಂದಿಪ್ಪನಂಚಿನ ಪೊರ್ತುಡು ಏರೋ ಕಾರುಡು ಪದದು ವೈತಿಲ ಕಾಂಡು ಓಡೆಗು ಪೋಯನೆ ಗೊತ್ತಾಯ್ಜಿ ಕಣ್ಣು ಬುಲದು ತೂನಗ ನಾಗಲೋಕುಡು ಯಾನಿತ್ತೆ ಅಪ್ಪಗ ಏರಪ್ಪ ಏನಲ್ಲ ವೈತೊಂದು ಬತ್ತಿನಂದು ಕೆಂಡ ಒಂಜಿ ಪೊರ್ಲುದ ಪುಣ್ಣು ಆ ಪುಣ್ಣು ಮಗಲು ಏರುಂದು ಕೆನ್ನಗ ನಾಗರಾಜನ ಮಗಲು ಉಲೂಚಿ ಇಂದು ಪಂಡಲು ಅಗ್ನಿದೇವರು ಸಾಕ್ಷಿಯಾದ ಮದುಮಾವಡು ಪಂಡದು ಪನ್ನಗ ನಾಗೇರ್ನ ಆಚಾರಗು ಪ್ರಕಾರವಾದ ಮದುಮೆ ಆವಡೇ ಬತ್ತಂಡು ಒಂಜಿ ಇರ್ಲಿ ಅನಲ್ಪ ಕಲೆಯೇ ನಾಗೇರ್ನ ಒಂಜಿ ಬಹುಶಃ ಕುಲತ ಸಂಪ್ರದಾಯನದಾದನ ಗೊತ್ತಿಜ್ಜಿ ಸದ್ಯೋ ಜಾತಿ ಆಯನಂಜಿನ ಒಂಜಿ ಮಗೆ ಪುಟ್ಟಿ ಹೆಂಗ್ ಪುಟ್ಟಿ ಸಾತಿಗೆ ಎಲ್ಲಿಯ ಬಾಲ್ಯಾದ ತೋಜಿನಾಯ ಎನ್ನ ಎದೆಯೆತ್ತರಗು ಬುಳೆಪ್ಪನಂಚಿನ ಮಗೆ ಆಯೆ ಆಗ ಇರಾವಂತೆ ಎಂದು ಪುದರ್ದೀಯ ಉಲುಪಿ ಎನ್ನ ವೃತ್ತಕ್ಕೂ ಅಡ್ಡಿ ಬತ್ತು ಜಾಲು ಯಾನು ಮನದಾನೆ ಫಿದಾಡದೆ ಉಂತೀನಿ ದಯಪಂಡ ಎನ್ನ ಯಾತ್ರೆ ದುಂಬು ಪೋಡು ಪಂಡದು ಸಾಧ್ಯ ಅಂಡ ಬುಕ್ಕ ತೂಕ ಪಂಡದು ಆಲೆಡ ಪಂಡದು ಕುಡಯಾನ ಭೂಲೋಕಗೂ ಬತ್ತದು ಬಡಕಾಯ್ದಂಚಿ ಪೋಯೆ ಅಲ್ಪ ಹಿಮೋತ್ ಪರ್ವತೊಡು ಬೇತೆ ಬೇತೆ ತೀರ್ಥಕ್ಷೇತ್ರಗಳನ್ನ ದರ್ಶನ ಯಾನಮಲ್ದೆ ವಶಿಷ್ಠವನ ಅಗಸ್ತ್ಯಕುಂಡ ಇಂಚಿತ್ತಿನ ಬೇತೆ ಬೇತೆ ತಪೋವನಕ್ಕೊಳಗೆ ಹೋದು ಅಲ್ಪ ಇತನ ತೀರ್ಥಾದಿಲಡು ಮೀದು ಐಡ್ದು ಬುಕ್ಕ ಓಡಿಗಿಂದ ಆಲೋಚನೆ ಮಲ್ಪನಗ ಮೂಡಾಯ್ದ ಕಡೆಗೆ ದೃಷ್ಟಿದೀಯೇ ಅಲ್ಪ ಕಡಲದ ಅರುಟು ಮಾಮಲ್ಲ ಒಂಜಿ ಮುದಲೆ ಉಂಡು ಪಂಡದ ಪಂಡೇರು ಆಂಡ ಕಡಲ ಮೀ ಅಂದೆ ಆ ಪೂಜಿ ತೀರ್ಥಕ್ಷೇತ್ರಕ್ಕೆ ಹೋಯ್ನ ಎತ್ತಯ್ಯನ ಏರ್ಲ ಮೀಯನ ಮೀದು ಮೀಯರ ಹೋಯಿನಾಗಲು ಕುಡ ಬೈಜೇರಿಂದ ಪಂಡೇರು ಆಂಡ ಎಂಕೊಂಜಿ ಧೈರ್ಯ ಆ ಉಲುಚಿಯ ಪಂತಲು ನನದುಂಬುಗು ಜಲಚರ ಪ್ರಾಣಿಗಳು ಹಿಡಿದು ಈರಿಗೆ ಆ ರೀತಿಯ ಅಪಾಯ ಬರ್ಪೂಜಿ ಪಂಡದು ಐದು ತೆರಿ ನೆಂಚಿನ ಯಾನ ಆ ಕಡಲದ ನೀರಿಗೆ ಜತ್ತೆ ಅಲ್ಪ ಒಂಜಿ ಮಲ್ಲ ಕುಂಡ ಇತ್ತಡು ಅಲ್ಪ ಯಾನ ಮೀಪು ನಂಚಿನ ಪೊರ್ತುಡು ಒಂಜಿ ಮುದಲೇ ಎನ್ನ ಅರುಗು ನಿಂಗೇರಂದೇ ಬತ್ತಂಡು ಆಂಡ ಎನ್ನ ಮೈ ಸೋಂಕನ ಪೊರ್ತು ಅವು ಒಂಜಿ ಪೊಣ್ಣಾದ ಪರಿವರ್ತನೆ ಆಂಡು ಅಲ್ಲಡ ಕೇನ್ನಗ ಅಲೆ ಪಂಡಲು ಬಿರಣೆರ್ನ ಶಾಪೋಡ್ದಾದು ವರ್ಗಾಪರ್ಪುನಂಚಿನ ಅಪ್ಸರ ಸಿರಿ ಈ ರೀತಿದ ಮುದಲೇ ಆತಲು ಯಾನು ಮಾತ್ರ ಆತು ಎನ್ನ ಒಟ್ಟುದ ನಾಲ್ಕು ಜನ ಬೇತೆ ಉಳ್ಳೇರು ಅಕಲು ನಾಲ್ಕು ಕುಂಡುಲಡು ಮುದಲೇ ಆದಿತ್ತೇರು ಆ ಐವೇರೆಗಳ ಶಾಪ ವಿಮೋಚನೆ ಮಲ್ತದು

ಈ ಭರತ ವರ್ಷದ ಮಲ್ಲಾದಿಗೇನು ಸಾರನಾಲಯದ ಆದಿಶೇಷಗಳ ಹುಗರಿಯರ ಕಷ್ಟ ಅಂಚಿತ್ತಿನ ಎಡ್ಡೆಡ್ಡೆ ಕ್ಷೇತ್ರಗಳು ಮುಲ್ಪ ಉಲ್ಲ ಏತೇತೋ ಪುಣ್ಯ ತುದೆಕ್ಕಲು ಅವಕ್ಕೆ ಪೂರ ಸೀರ್ತಂದೇ ಅನ್ಬಿನಿ. ಗಂಗಾ ನದಿ ಪಂಡ ಶರೀರೇ ಭರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇಬರೆ ಔಷಧಿ ಜಾಹ್ನವೀತೋ ಎಂ ವೈದ್ಯೋ ನಾರಾಯಣ ಹರಿ. ದೇವರನ್ನ ಪಾದೊಡ್ದು ಪುಲ್ತದಂಚಿನ ಒಂಜಿ ಮರ್ದ ಸತ್ವ ಇತ್ತು ನಂಚಿನ ನೀರು ಗಂಗೆದ ಪಂಡದು. ಗಂಗಾ ಸ್ನಾನಂ ತುಂಗಾ ಪಾನಂ ತಿನಕಾಯಿತ ತುಂಗಾ ನದಿ ಲಂಚನೆ ಅಲ್ಪದ ನೀರಿನ ಸೇವನೆ ಮಲ್ತಂಡ ಆದಿ ವ್ಯಾಧಿಲು ಪೂರ ನಾಶ ಆದು ಪೋಪುಣ್ಣದು ಲೆಕ್ಕ. ಯಮುನೆ ಆವಡು ಗೋದಾವರಿ ಆವಡು ಕಾವೇರಿ ಆವಡು ಇಂಚಿನ ಮಾತಾ ಪುಣ್ಯತುದೆಕ್ಲಿಡು ಮೀದು ಅಲ್ಪಲ್ಪ ಇತ್ತು ನಂಚಿನ ಕ್ಷೇತ್ರ ಸಂದರ್ಶನ ಮಲ್ದದು. ಒವ್ವೇ ಒಂಜಿ ಪಂಥ ಇಜ್ಜಂದೆ ಶೈವನ ವೈಷ್ಣವನ ಶಾಕ್ತನ ವಾ ಪಂಥಗುಲ ಒಳಗಾವಂದೆ ಅಲ್ಪ ಅಲ್ಪ ವಾ ವಾ ಶಕ್ತಿ ನುಲ್ಲೋನ ಅವಿನ ಮಾತ ಆರಾಧನೆ ಮಲ್ತೆ ಪೂಜೆ ಮಲ್ತೆ. ಈ ಮೇಕೆ ತುಳುನಾಡುಗಳ ಪೋದು ದೈವ ದೇವರನ್ನ ಆರಾಧನೆ ಎಲ್ಲ ಆಂಡು ಮಾತ ಆಯಿನ ಹಿಡಿದ ಬುಕ್ಕ ಕಡೆಗೆ ಈ ತೆನಕಾಯಿತ ಸಮುದ್ರದ ಬರೀಕಿ ಯಾನು ಬತ್ತೀನಿ ಮುಲ್ಪ ಉಂತದು ತೂನಗ ಭಾರಿ ಸಂತೋಷ ಆಪುಡು. ಒಂಜೆ ಮೇ ಹಿಡಿದು ಮೂಡಾಯ್ದ ಸಮುದ್ರ ನನೊಂಜೆ ಮೇ ಹಿಡಿದು ಪಡ್ಡಾಯ್ದ ಕಡಲು

ಯಥಾ ಗಚ್ಚತಿ ಸಾಗರಾಹ ಸರ್ವದೇವ ನಮಸ್ಕಾರಾಹ ಕೇಶವ ಪ್ರತಿಗಚ್ಚತಿ. ಏರೆಗೆ ನಮಸ್ಕಾರ ಮಾಡ್ತಿಲ್ಲ ಸೇರುಣೆ ಒಂಜೇ ಶಕ್ತಿಗೆ ಪನ್ಪಿನಂತ ಜನ ಸತ್ಯನೂ

ಮಾಮಲ್ಲ ಅರ್ಸಂತ ಉಡಲಾದು ಪೋಯಾನ. ಈ ನೋಟ ಭಾಗ್ಯವಂತರಿಗೆ ಮಾತ್ರ ತುಯ್ಯರ ತಿಕ್ಕು ನಾವು. ಆ ಕಾಲಡು ರಾಮಾಯಣ ಪರ್ಪಿನಂಚಿನ ಒಂಜಿ ಮಾಮಲ್ಲ ಇತಿಹಾಸನೇ ಆದು ಪೋಂಡು ಐತ ಮಹಾನಾಯಕಿ ಶ್ರೀರಾಮಚಂದ್ರೆ ಮಲ್ತಿನ ಕಜ್ಜ ಒಂಜಿರಡ್ಡತ್ತು. ಆ ರಾಮದೇವರನ ಸುಗಿಪು ಇನಿಕಲ ಉರಿತಂಡ ಐಕೆ ತಾರ್ಕಣೆ ಆದ ತೋಜಿನಂಚಿನವು ಈ ಸಂಕ ಪಂಡ ಒಂಜಿ ಪಾಂಪು ನೂದು ಯೋಜನ ವಿಸ್ತಾರವಾಯಿನಂಚಿನ ಸಮುದ್ರಗೆ ಅವೇಕೆ ಈ ಧನುಷ್ಕೋಟಿಡ್ದು ಲಂಕೆ ಮುಟ್ಟ ರಾಮದೇವರು ಮಂಗಿರೆಣ್ಣು ಸೇರ ಒಂದು ಸಂಕ ಕಟ್ಟದೇರು ಪನಿಪಿನವು ಕಥೆಟ್ಟು ನಮ್ಮ ಕೇಂಡಿನಂಚಿನ ಸತ್ಯ. ಅವು ಅನ್ನಂದು ಪನ್ಪುನೆಗೆ ಮುಲ್ಪ ಸೋವು ತುಕ್ಕೊಂದುಂಡು ಪಂಡ ಇಡೀ ಸಂಕಾತು ಎರ ತಿಕ್ಕುಜಿ ತಪ್ಪಂಡ ರಾಮದೇವರ ಇನ್ನು ತುಂಡು ಮಲದ ಬರ್ತೇರಂದು ಕಥೆಯಾನ ಕೇಂದಿನ ಅಂಡ ಐತ ಒಂಜಿ ಸೋವು ಲಕ್ಷಣ ಮುಲ್ಪ ಉಂಡು ರಾಮನ ಬಗ್ಗೆ ಗೌರವ ಐತಿನ ಯಾನ ಇನಿಕ್ಕೆ ಏರೇ ಒರಿ ಬಿಲ್ಗಾರೆ ಒರಿ ಛತ್ರೇ ಅನ್ನಂದಾಂಡ ತಾನು ಬಿರುಪಗರಿ ಪತ್ತುನಾಗ ದುಂಬತ್ತಾಯ ನೆಂಪು ಮಲ್ಪಡಾಯಿನಿ ಕೋದಂಡ ದೀಕ್ಷಾ ಗುರು ಆಯ್ನಂಚಿನ ಶ್ರೀರಾಮಚಂದ್ರ ದೇವರೇನು ಎಂಕ್ಲಾ ಆರ್ನ ಬಗ್ಗೆ ಗೌರವ ಭಾವನೆ ಖಂಡಿತ ಉಂಡು ಅಂಚ ಪಂಡದು ರಾಮನಂಚಿನ ಒಂಜಿ ಮಾಮಲ್ಲ ಬಿರುಪಗರಿ ಕಲ್ತಿನಾರು ಬಜಿ ಮಂಗೆರೆನು ಉಪಯೋಗ ಮಲ್ತೊಂದು

0: ಇದಕ್ಕೆ ಹೋಯ್ದ್ರಿ ನಂಚಿತ್ತೆ ನಾ ಪೊಡ್ತು ನನ ರಾಬ ದೇವರಿ ಅಂಕ್ಲೆ ಗಿಜ್ಜರು ಪಣದು ಕನ್ನಡ ಕಡದುಕ್ಕ ಬುಡ್ದು ಆ ಪೊಯ್ಯಡು ಪೊರಲು ಪೊರಲದ್ದು ಬುಲ್ತಿ ನಂಚಿತ್ತನ ಪೊರ್ತುಡು ಕುಡ ತರ್ಕ ಬತ್ತಿಯರು ನಿಕುಲ ಯವು ಬೆಪ್ಪು ದೆಪ್ಪಡೆ ಎಂಕು ಜಾಂಬ ವೆರೆಗು ಲಡೈ ಮಲುಪು ನಂಚಿತ್ತಿನ ಮಬ್ಬು ಮಂಡ್ಯದ ಕಿಲೆಗೆ ಪೊಯ್ಯಡು ಉಳ್ಳ ಆಯನ ಲಿಂಗ ಕಟ್ಟದು ರಾಮೇಶ್ವರ ಪಣಪುನವೇನು ನಿರ್ಮಾಣ ಮಲ್ತದೆ ಆ ಮುಖೇನ ರಾಮಗಲ ಉಳ್ಳಾಯಗಲ ಅದಬೇದಜ್ಜೆಂದು ತೊಜಪಾಯಿ ನಂಚಿತ್ತಿನ ಈ ರಾಮೇಶ್ವರದ ಕಡಲ ಕರೆತ ಕಡಲ ತುದಲ ಸೇರು ನಂಚಿತ್ತನ ಅರ್ವೇದ ಬಾಕಿಲ್ಡು ಬೆಚ್ಚ ಪೊಯ್ಯಡು ಯಾನು ಬತ್ತದು ಕುಲ್ದೆ ಅಂದು ಲೋಕ ಎಣ್ಣಿಂದಾಣ್ಲ ಎಂಕು ವಾ ಬೆಚ್ಚಲ ನಾಟುಜಿ ವಾ ಸಂಪುಲ ನಾಟುಜಿ ದಾಯಿಗಂದ ಕೆಂಡ ಎನ್ನ ಗೇನುಡಿಪ್ಪುನು ಉಪ್ಪು ನಂಚಿತ್ತನ ರಡ್ಡೇ ಅಚ್ಚರ ರಾಮ ರಾಮ ರಾಮ ರಾಮ ಅಂದ ಎತೋ ಕಾಲ ಕರಿದು ಬೋಂಡು ಈ ಪೊಯ್ಯಡೆ ಎನ್ನ ಸರ್ವ ಒರಿದು ಬೋಂಡು ರಾಮ ನೆಂಪುಡೇ ದಿನ ಕರಿದು ಬೋಂಡು ಅಪಂಡ ಎನ್ನ ಸರ್ವದ ತ್ರಾಣ ಇತ್ತಿನಡೆ ಪ್ರಾಣ ಇತ್ತಿನಡೆ ಬರೆಮುಟ್ಟೋಗಲ ಎಂಕಪ್ಪು ನಂಚಿತ್ತನ ರಡ್ಡೆ ಅಚ್ಚರ ರಾಮ ಏಪ ಬರ್ಪ ರಾಮ ಏಪ ಕಾಪುವ ರಾಮ ರಾಮ ರಾಮ ರಾಮ
1: ಏರಿಯಾ.
2: ಇದುವರೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದಲ್ಲಿ ನಡೆದ ತುಳು ಯಕ್ಷಗಾನ ತಾಳಮದ್ದಳೆ ಪಗರಿದ ಸಂಕ ಇದರ ಮೊದಲನೇ ಕಂತು ಕೇಳಿತಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಕೊಡುವುದು ಮತ್ತು ಒಯ್ಯುವುದು ಪಂಡ ಕಡಪುನು ಬಕ ಕೊನಪಿನಿ. ಈ ಪನ್ಪಿನ ರಡ್ಡು ನೆಲೆಟ್ಲು ತೂನಗ ಈ ರಡ್ಡು ನಮ್ಮ ಭಾಷೆ ಭಾಷೆಲ್ಲ ನಡುಟು ನಡೆತಿನ ತರ್ಜುಮೆದ ಒಟ್ಟುಗೂ ತುಳು ಜಾನಪದ ಪನ್ಪಿನವು ಒಂಜಿ ಜ್ಞಾನ ಶಿಸ್ತುವಾದು ನಮ್ಮ ತುಯ್ಯರೆ ಸಾಧ್ಯ ಆತಿನ್ಲ. ಒಟ್ಟು ತುಳುತ ಆಧುನಿಕ ಅಕ್ಷರ ಸಾಹಿತ್ಯ ಬಕ ತರ್ಜುಮೆದ ಸಾಹಿತ್ಯದ ಒಟ್ಟು ದಿನಗ ನಮಕ ಮಸ್ತು ವಿಚಾರಗಳೇನು ಅರ್ಥ ಮಲ್ತೊಂಡ್ರೆ ಒರೇ ದಿನ ಭಾಷಾಂತರ ಈ ತರ್ಜುಮೆದ ಸ್ಟಡೀಸ್ ದಾದ ಉಂಡ ಐಡ್ದು ನಮಕ್ ಬೇತದೇ ರೀತಿನ ದಿನ ಒಂಜಿ ಕೆಲವು ಅರಿವು ಕೆಲವು ವಿಚಾರಲು ತುಳುಟು ತಿಕ್ಕೊಂಡು ದಾಯಗಿ ಅನುವಾದಲು ಬತ್ತನು ಬಂಪಿನ ಒಂಜಿ ವಾಕ್ಯವನ್ನು ಪನ್ನೊಂದು ಯಾನು ಈ ಪುಸ್ತಕದ ಬಗ್ಗೆ ಪಾತ್ತೇರ್ವೆ ಅವು ಅಗತ್ಯ ಉಂಡು ನಮಕ್ ಅರ್ಥ ಮಲ್ತೊನ್ನ. ಇರುವನೇ ಶತಮಾನದ ಒಂಜಿ ಅಕೇರಿದ ವರ್ಷೋಡ್ದು ಶುರುವಾದ ಇಪ್ಪತ್ತೊಂದನೇ ಶತಮಾನದ ಸುರುತ್ತ ವರ್ಷೊಲೆಡ್ ತುಳು ಭಾಷೆ ಸಾಹಿತ್ಯದ ದೃಷ್ಟಿಡ್ ಪುನರುಜ್ಜೀವನ ಪಂಡ ಒಂಜಿ ಪೆರ್ಪಾಟದ ಕಾಲ. ವಸಾಹತು ಕಾಲುಡು ಸಾಂಸ್ಕೃತಿಕ ಒತ್ತಡುಡು ನಡೆತಿನ ಈ ಪುನರುಜ್ಜೀವನ ಪೆರ್ಪಾಟು ಪಂಪಿನ ಕೆಲಸಲು ವಸಾಹತೋತ್ತರ ಕಾಲೋಡು ಸಾಂಸ್ಕೃತಿಕ ಒಂಜಿ ಅಪೇಕ್ಷೆ ಬಯಕೆ ಅಂಗಲಾಪು ಪಂಪಿನ ರೀತಿಡು ನಡತ್ತನು. ಇತ್ತೆ ಯೋಚನೆ ಮಲ್ಪುಡೆ ಕಡ ಪಾತ್ರ ಬತ್ತಂಡು ಇತ್ತೆ ನಮಕ್ ತುಳು ಸಾಹಿತ್ಯ ಅಪಗ ತುಳು ಭಾಷೆದ ಅಕ್ಷರ ಸಾಹಿತ್ಯ ಬಕ ತರ್ಜುಮೆದ ಕೆಲಸಗೂ ಬೇತೆ ಬೇತೆ ರಾಜಕೀಯವಾಯಿನ ಸಾಮಾಜಿಕವಾಯಿನ ಭಾಷಿಕವಾಯಿನ ಕಾರಣಲಿತ್ತನ ರಾಜಕಾರಣಲಿತ್ತನ. ಇತ್ತೆ ಒಂಜಿ ಪತ್ತು ವರ್ಷಡು ತರ್ಜುಮೆದ ಕೆಲಸಲು ಉಂತುದೇ ಪೋಂಡು ಪನ್ಪಿನಾತ್ ಕಡಿಮೆ ಆತನ. ಮಸ್ತ್ ಸಮಯದ ಬಕ್ಕ ಒಂಜಿ ಪ್ರಾಜೆಕ್ಟ್ ರೂಪಡು ಈ ಒಂಜಿ ಕೆಲಸಲು ನಡತ್ತನು. ದಾಯ ಈ ನಡುಟು ಈ ಒಂಜಿ ಗ್ಯಾಪ್ ಒರಿಂಡು ಪನ್ಪಿನೆಲ್ಲ ನಮ್ಮ ಆಲೋಚನೆ ಮಲ್ಪಡಾಪುಣ. ಲಿಪಿ ಇಜ್ಜಂದಿನ ಒಂಜಿ ಭಾಷೆಗೆ ಸಾಹಿತ್ಯದ ರೂಪ ಕೊರಡು ಪನ್ಪಿನ ಕಾರಣ ಗಾತ್ರನೆ ತುಳುಟು ಅನುವಾದಲ್ ನಡತೀನಿ. ಯಾನ್ ಬೇತೆ ವಿಷಯನ ಪಾತ್ರೆಡಿ ಮಧ್ಯ ಒಂದು ಇನಿ ಈ ಪುಸ್ತಕದ ಉತ್ತಿನ ದಾದ ಉಂಡ ಒಂದು ಮಧ್ಯಕಾಲೀನ ಸಾಹಿತ್ಯ ದುಂಬುಲ ಮಧ್ಯಕಾಲೀನ ಸಾಹಿತ್ಯಲು ನಮ್ಮ ತುಳುಟು ತರ್ಜುಮೆ ಆತಂಡ್ ಈ ಎನ್ ಪಿ ಶೆಟ್ಟರ್ನ ಬತ್ತೆ ಕೆತ್ತರೆ ಉತ್ತರೆ ತಪ್ಪುಗು ತರೆದಂಡ ಹರಿಶ್ಚಂದ್ರ ಕಾವ್ಯ ಜೈಮಿನಿ ಭಾರತ ಶತಕ ರಗಳೆ ವಚನಲು ದಾಸರ ಪದಕಲು ಆತನು. ಆ ಅನುವಾದಲು ದಾದ ಆತನ ಐಟಿ ಇತ್ತೆಂಕಲ ಗುರುಗಳು ಶಿವರಾಮ್ ಶೆಟ್ಟರು ಪಂಡಿ ಲೆಕ್ಕನೆ ಭೌಗೋಳಿಕತೆ ಸಾಮಾಜಿಕತೆ ಭಾಷಿಕತೆ ಸಾಂಸ್ಕೃತಿಕತೆದ ತುಳುವೀಕರಣ ಬಾರಿ ಗಟ್ಟಿಡ ನಡೆತದು ಒಂಜಿ ಅನುಸೃಷ್ಟಿದ ಕೆಲಸ ಆತನು. ಈ ನಮ್ಮ ಇನಿ ಈ ಪೊರ್ತು ನಮ್ಮ ಈ ಪುಸ್ತಕ ತೂವಂದುಲ್ಲತ ಈ ಪುಸ್ತಕಡ್ಲ ಬೂಕುಲೆಡ್ ಕನಕನ ಭಕ್ತಿಭಾವ ಬೊಕ್ಕ ಕವಿತ್ವದ ಚಾತುರ್ಪನು ಈ ಪುಸ್ತಕಡು ತೋಜಾಯರೆ ಪ್ರಯತ್ನ ಮಲ್ದೇರು. ಆನಿದ ಅನುವಾದನ ಅಗತ್ಯ ಆನಿದ ಒಂಜಿ ಪತ್ತಿರು ವರ್ಷ ಅಥವಾ ಪತ್ತು ವರ್ಷ ದುಂಬುದ ಒಂಜಿ ಮುಪ್ಪ ವರ್ಷಡು ತರ್ಜುಮೆದ ಕಾರ್ಯಲೆಗೂ ಇತ್ತಿನ ಅಗತ್ಯಗಲ ಇನಿ ತರ್ಜುಮೆದ ಕಾರ್ಯ ನಡಪುನಗಲ ಮಸ್ತು ವ್ಯತ್ಯಾಸಲು ಉಂಡು. ಆ ಕಾರಣ ಗಾತ್ರನೇ ಯಾನು ಪನ್ನಿ ಅಪಗದ ಆ ಪುಸ್ತಕಡು ಒಂಜಿ ತುಳುವೀಕರಣದ ಒಂಜಿ ಛಾಯೆ ಉಂಡು. ತುಳುನು ಸಾಹಿತ್ಯದ ಭಾಷೆ ಮಲ್ಪೋಡು ತುಳುಕು ಆ ಸಾಮರ್ಥ್ಯ ಉಂಡು ಬಂದು ತೋಜಾವನ ಅಂಗಲಾಪಿತ್ತನು ಅಗತ್ಯ ಇತ್ತನು ಅನಿವಾರ್ಯತೆ ಇತ್ತನು. ಇನಿ ಒಂಜಿ ಪ್ರಾಜೆಕ್ಟ್ ರೂಪಡು ಈತ ಪುಸ್ತಕಲು ಈತ ಕೃತಿಕಲು ತುಳುಕು ಈ ಪೊರ್ತುಗು ಬನ್ನಗ ಯಾನವನ್ ಕುಡೋರ ಪನ್ಪೆ ಕನಕನ ಭಕ್ತಿಭಾವ ಬೊಕ್ಕ ಕವಿತ್ವದ ಚಾತುರ್ಪು ಪನ್ಪಿನೇನು ತೋಜಾವನಂಚಿನ ಅಗತ್ಯ ಐಕಾತ್ರನೇ ಈ ಪುಸ್ತಕಡು ತರ್ಜುಮೆ ಮಲ್ದಿನಂಚಿನ ವಸಂತ ಭಾರದ್ವಜರು ಮಲ್ದೇರು ಹರಿಭಕ್ತಿ ಸಾರನು ವಸಂತ ಭಾರದ್ವಜರು ಮಲ್ದೇರು ರಾಮಧಾನ್ಯ ಚರಿತ್ರೆನೆ ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಮಲ್ದೇರು ನಳ ಚರಿತ್ರೆನು ಭಾಸ್ಕರ್ ರೈ ಕುಕ್ಕುವಳ್ಳಿ ಬಕ್ಕ ಅಮೃತ ಅತ್ರಾಡಿ ಮೊಕ್ಕಲು ನಾಲ್ ಜನ ಸೇರ್ದು ಮಲ್ದೇರು. ತುಳು ಭಾಷೆ ಪದಕ್ಲೇನು ಗಳಸದೇರು ಚರ್ಚೆ ಮಲ್ದೇರು ಒರಿಯನೊರಿ ಕೇನೊಂದೇರು ಅವೆನು ಮೊಡೆದೇರು ಬಾರಿ ಉಮೇದೆಡು ಬದ್ಧತೆಡು ಈ ಒಂಜಿ ತರ್ಜುಮೆದ ಕೆಲಸ ಮಲ್ದೇರು. ಐಡ್ ಮಾತಾಡ್ಲಿ ಇಂಕೊಂಜಿ ಖುಷಿ ದಾಯ ಪಂಡ ಮೊಕ್ಕಲು ನಾಲ್ ಜನಟ ಪಾತೆರ್ನಗಲ ಮೊಕ್ಕಲು ಪನ್ಪಿನಿ ಈ ಒಂಜಿ ಕೆಲಸ ಮಲ್ದಿನ ಅಕಲ ಪಾತೆರ ಬಕ ಅಕಲ ಮೋನೆ ಈ ನಾಲ್ ಜನಟ್ಲ ಒಟ್ಟು ಕೆಲಸ ಮಲ್ದಿನ ಅಕ್ಲೆಡ ಈ ಒಂಜಿ ತರ್ಜುಮೆದ ಕೆಲಸ ಮಲ್ದಿನ ಅಕ್ಲೆಗ್ ಮಲ್ತಿನಕ್ ಅಕ್ಲೆಗ್ ಭಾರಿ ಒಂಜಿ ಖುಷಿ ಉಂಡು ಪನ್ಪಿನೇನ ಅರ್ಥ ಮಲ್ತ ನೋಡು. ಎ ವಿ ನಾವಡೇರ್ನ ಸಂಪಾದಕತ್ವಡು ಈ ಕೆಲಸ

ಕೊಡುನು ಪನ್ಪಿನ ಅರ್ಥ ಮಲ್ತನು ಅಲ್ಲಿ. ಮೂಲ ಕಾವ್ಯದ ಲಯನು ಒರಿತೊಂದು ಇಡೆ ಕನಪಿನಂಚಿನ ಕೆಲಸನು ಮಲ್ದೇರು. ನಳ ಚರಿತ್ರೆನು ಆ ಮೂಲ ಛಂದಸ್ಸಿಡು ಕನೆಯರೆ ಆವಂದೆ ಒಪ್ಪುನಗಲ ಮುಕ್ತ ಛಂದಸ್ಸಿಡು ತರ್ಜುಮೆ ಮಲ್ದಿನೇನು ಮೂಲ ಪನೋನ್ವೇರು. ಅಂಚನೆ ಹರಿಭಕ್ತಿ ಸಾರ ದ್ವಿತೀಯ ಅಕ್ಷರ ಪ್ರಾಸ ಒರಿತೊಂದೇರು. ಗಮಕಗು ಒಗ್ಗು ಲೆಕ್ಕ ಕೆಲಸ ಮಲ್ದೇರು. ಸಂಸ್ಕೃತದ ಪದಕ್ಲೇನು ಒಟ್ಟುಗು ತುಳುತ ಪ್ರತ್ಯಯನು ಸೇರ್ಸಾದೇರು. ಸಂಸ್ಕೃತ ಭೂಯಿಷ್ಟ ಬಾಮಿನಿ ಷಟ್ಪದಿಡು ಈ ಒಂಜಿ ಕೃತಿನ ಆರ ಬರೆಯರೆ ಪ್ರಯತ್ನವನ್ನು ವಸಂತ ಭಾರದ್ವಜರು ಮಲ್ದೇರು. ಅಂಚನೆ ರಾಮಧಾನ್ಯ ಚರಿತ್ರೆಯನ್ನು ಕೂಡ ತುಳುತ ಪೂರ ಕಾವ್ಯಶಕ್ತಿಯನ್ನು ಒಟ್ಟು ಮಲ್ತೊಂದು ಈ ತುಳುಕು ಕನ್ನಡ ಪನ್ಪಿನ ಲೆಕ್ಕ ಡಾಕ್ಟರ್ ಕಾಂದೇ ಕಾತ್ಯಾಯಿನಿ ಕುಂಜಿಬೆಟ್ಟು ಕೆಲಸ ಮಲ್ದೇರಿ. ಅನ್ ಕೆಲವು ಪದ್ಯಕ್ಲೇನು ಪದ್ಯೊಲೇನು ಒಟ್ಟು ಮಲ್ತೀತೆ ಇತ್ತೆ ಪನ್ಪುಜಿಯನು ದಯಪಂಡ ಎಕಾಡ್ದಿ ಅಂತೂಯೇ ಒವೇ ಒಂಜಿ ಪದ್ಯ ಓದನಗಲ್ಲ ಕುಡೊಂಜಿ ಕಾ ಮೂಲು ಕೊಜ್ಜ ಕಟ್ಟೆ ರೆಡಿ ಆಪುಣ ಈ ಕಾಪದ ಪಾಡ್ದೊಲಿಯಾ ಅವೇ ನಿಂಚ ಪಾಡ್ದೊಲಿಯಾ ಬಂದು ನಮ್ಮ ಹೊಸ ಹೊಸ ಅಂಗಲಾಪುನ ಮಲ್ಪುವ ಅವು ಸೃಜನಶೀಲತೆಲ್ಲ ಕ್ರಿಯಾಶೀಲತೆಲ್ಲ ಅವು ಅಂಚಾದ ಯಾನ ಆ ಪದ್ಯದ ಸುದ್ದಿಗುಪು ಅಂದೆ ಒಂಜಿ ಸೂಕ್ಷ್ಮ ನಮ್ಮ ಯೋಚನೆ ಮಲ್ಪುಗ. ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ರಂಗಕರ್ಮಿ ಪ್ರಾಧ್ಯಾಪಕಿ ಬಕ್ಕ ಆರ್ನ ಸಾಮಾಜಿಕವಾಯಿನ ಒಂಜಿ ಹಿನ್ನೆಲೆ ಉಂಡು ನಾಟಕದ ಬಗ್ಗೆ ಅರಿವಿತ್ತಿನಾರ್ ಆ ಸಾರ ಆರ್ನ ಈ ರಾಮಧಾನ್ಯ ಚರಿತ್ರದ ತರ್ಜುಮೆಡು ಸರಿಟ್ಟು ಗೊತ್ತಾಪುಣು. ಭಾಸ್ಕರ್ ರೈ ಕುಕ್ಕುವಳ್ಳಿ ಆರ್ನ ಒಂಜಿ ಸಾಮಾಜಿಕ ಹಿನ್ನೆಲೆ ಆರ್ ಯಕ್ಷಗಾನದಾರ್ ಅಂಚಾದ ಆ ಹಿನ್ನೆಲೆ ಇಡ್ಲ ಆರ್ನ ಕೆಲವು ಅನುವಾದದ ಪದಕ್ಲೆ ನಮ್ಮ ದರ್ತದ ಅರ್ಥ ಮಲ್ತೊಂಡ್ರೆ ಆಪುಣು. ಅಂಚನೆ ನನ್ನ ಮೇರೇನು ಅಮೃತ ಅರೆನ ತೂನಗಲ ಅರೆಗೆ ಎನ್ನಲೆ ಕೊಡು ಭಾರೀ ಒಂಜಿ ಹಿನ್ನೆಲೆ ಉಂಡು ಡಿ ಕಯರ್ನ ನೆಲಮೂಲದ ಕೆಲವು ಭಾಷೆಯಲ್ಲ ಅರಿವು ಅರೆಗೊಂಡು ಡಿ ಕಯರ್ನ ಅವನ ಅರ್ಥ ಅಪ್ಪುಂಡು. ಡಿ ಕಯರ್ನ ನೆಲಮೂಲದ ಆ ಭಾಷೆದ ನೆಲೆ ಅಂಬೇಡ್ಕರ್ ವಾದೋಡು ನೆಲಮೂಲನ್ನು ತೂಪಿನಂಚಿನ ಅಮೃತರು ಆ ಶೆಟ್ರ ಪಂಡೇರ್ ಆಯ್ಕೆದ ಹಿನ್ನೆಲೆದ ಈ ರಾಜಕಾರಣ ಬಕ ಆ ಬರಪಿನ ರೀತಿನ ಅರ್ಥ ಮಲ್ತೊನ್ನಾಗ ನಮಗ್ ಬೇತೆ ಬೇತೆ ವಿಷಯಲ್ಲಿ ಅರ್ಥ. ಪುರಂದರ ದಾಸರಿಗೂ ಕೊರ್ನಂಚಿನ ಒಂಜಿ ಮರ್ಯಾದೆ ಅರೆಗು ತಿಕ್ಕಿನ ಗೌರವ ಕನಕದಾಸರಿಗೂ ನಮ್ಮ ಒಟ್ಟುಗು ತಿಕ್ಕದ ತುಳುನಾಡು ಪನೊಂದಿಜ್ಯಾನ್ ಒಟ್ಟು ಕೀರ್ತನೆಗರ ಲೆಕ್ಕೋಡಿ ಎಂಕುಲ್ ತೂತುಜ ಎಂಕೆ ನೆನಪುಂಡು ನಮ್ಮಮ್ಮ ಉಮಾಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಪನ್ಪಿನ ಭಜನೆಲಿನ ಯಾನ್ ಕೇನ್ನಾಗ ದುಂಬು ಐಟು ಕೊನೆಗುಪ್ಪುನ ಕಾಗಿನಲೆಯಾದಿ ಕೇಶವರಾಯ ಪನೊಂದಿತ್ತುಜೇರ್ ಅಂಚನೆ ಕೆಲವು ಕಡೆ ಅವನು ಪುರಂದರ ವಿಠಲ ಪನೊಂದಿತ್ತೇರ್ ಈ ರಾಜಕಾರಣದ ಚರ್ಚೆನೆ ನಮ್ಮ ಮಲ್ತೊಂದು ತುಳುನಾಡಿಡದಾಯಿ ಅಂಚ ಬರ್ಪುಣು ಪನ್ಪಿನ ತೂವೊಲಿ. ನನ ಒಂಜಿ ಎಕಾಡ ಚರ್ಚೆ ಬತ್ತಂಡು ತುಳುಟು ಅವೈದಿಕ ಪರಂಪರೆ ಒಪ್ಪುನು ಮೋಕ್ಷ ಮುಕ್ತಿ ಪನ್ಪಿನ ಕಲ್ಪನೆಲು ನಮಕ್ ದೂರ ಇತ್ತೆ ಮಸ್ತ್ ಪರಿವರ್ತನೆ ಆತನ ಅವು ಬೇತೆ ವಿಷಯ ಆಯ್ತ ಚರ್ಚೆ ಇತ್ತೆ ಬಡ್ಸಿ ಅಂಚ ಉಪ್ಪುನಾಗ ಅವೈದಿಕ ಪರಂಪರೆದ ತುಳು ಆ ತುಳುವೇರು ತುಳು ವ್ಯಕ್ತಿತ್ವನು ಎಂಚ ಈ ಕಾವ್ಯಲನು ದಯಪಣ ಹರಿಭಕ್ತಿ ಸಾರ ಅಂತೂ ಬೇತನೆ ರೀತಿಡುಂಡು ಕನಕನ ಬಗ್ಗೆ ಬೇತದೆ ಒಂದು ಯೋಚನೆ ನಮಗ್ ಕೊರೋಲಿ. ಅಂಚ ಉಪ್ಪುನಾಗ ನಮ್ಮ ಅವೇನು ಎಂಚ ತೂಪ ಪನ್ಪಿನ ಅರ್ಥ ಮಲ್ತ ನೋಡು ಬಕ್ಕುಂಜಿ ಕನಕನು ಶಾಸ್ತ್ರ ಪರಂಪರೆದ ಸಂಗೀತೊಡು ದೀದು ನಮ್ಮ ತೂತುಜ ಕುಲ ಕುಲವೆಂದು ಪಂದ ಅವೇ ರಡ್ಡು ಪದ್ಯ ಪನೊಂದು ಅವೇನು ಮಾತ್ರ ಕನಕಗ ನಮ್ಮ ದೀ ಒಂದು ತೂ ಒಂದುಲ್ಲ

ಇದು ಕನಕನ ಬಗ್ಗೆ ಒಂದು ಎರಡು ಪಾತೆರಪ್ಪ ನೋಡು. ಕನಕನ ವೈಚಾರಿಕತೆ ಬಕ್ಕ ಭಾವುಕತೆ ನಡುಟ್ಟು, ಭಕ್ತಿದ ಭಾವುಕತೆ ಬಕ್ಕ ವೈಚಾರಿಕ ನೆಲೆಟ್ ತೋಜಡು ತೋಜಂದೆ ಉಪ್ಪಡು ಸರಿ ತುಂಡ ಒಂಜಿ ಸೂಕ್ಷ್ಮ ಗೆರೆ ಉಂಡು. ತನ್ನ ಸ್ವಾಭಿಮಾನದ ಒರಿಪು ಗಾತ್ರ ಭಾರಿ ಪೊರಂಬಾಟ ಮಲ್ದಿನಾಯ ಆಂಡಲ ಆಯಗು ಹೊಂದಾಣಿಕೆ ಅನಿವಾರ್ಯ ಆಂಡ್ ರಾಮಧಾನ್ಯ ಚರಿತೆಡ್ಲ ಉಪ್ಪು. ನಾನು ಕುರುಬ ಬೀರಯ್ಯ ನನ್ನ ದೇವರು ಒಂದು ಪನೊಂದೇ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಪಂದು ಭಾರೀ ಅಂಗಲಾಪುಡು ಆಯಗು ಉಡುಪಿಡಿಕೆ ನೋಡ ಅದು ಬತ್ತಂಡು. ಆ ಅನಿವಾರ್ಯತೆ ದಾನ ಅಗತ್ಯವನ್ನು ದಾನೆ ಅಂಚನೆ ನನೊಂಜಿ ಪಾತ್ರ ಪೋಪಿನಿ ಉಡುಪಿ ಪೋಪಿನಿ ಬಣ್ಣ ಇತ್ತೆದಕ್ಕುಲು ಉಡುಪಿ ಪೋಪಿನಿ ಬಣ್ಣ ಮಟ್ಟಕ್ಕು ಪೋಪೇರು ಪನೊಂದಿತ್ತೆ ಅಪಗದಕ್ಕುಲು ಏರ್ಲ ಉಡುಪಿ ಪೋಪಿನಿ ಇಂದ ಪನ್ನಗ ಕನಕನ ಕಿಂಡಿ ತೂಪಿನೇ ನಮಕ್ ಮೇನ್ ಆದಿತ್ತನ್. ನಮ್ಮ ಹಿರಿಯರ್ನ ಕುಲ್ಲ ಕನಕನ ಕಿಂಡಿಯೇ ತೂವಂದಿತ್ತೀನಿ ಇತ್ತೆ ಕನಕನ ಕಿಂಡಿನ ತೂಪಿನ ವಿಷಯನೇ ಬರ್ಪುಜ್ ಎಂಚೌ ಬಯಸೈಡ್ಲೈನಾಂಡ್ ಅಂಚದ ಆ ಯೋಚನೆ ಇಲ್ಲ ಪನ್ನೊಂದು. ಬಕ್ಕ ನಮ್ಮ ಹಿರಿಯ ಬಕ್ಕ ಬಾಳೆಹಣ್ಣಿನ ಕತೆ ಅವೇನೊಂದಿಪ್ಪ ನೋಡು. ದುಂಬುದ ಟೀಚರ್ ನಕ್ಲೆಗೆ ಅವು ಒವೇ ಅರ್ಥ ಒಪ್ಪಾಡು ದುಂಬ ಮಸ್ತ್ ವಿಶ್ಲೇಷಣೆ ಮಲ್ದಿದ್ರಲ್ಲ ಆ ಪರ್ನದ ಕತೆನು ಭಾರೀ ಒಂಜಿ ಉಮೇದ್ರಿ ಟೀಚರ್ ನಕುಲು ಪನೊಂದಿತ್ತೆ ಎಂಕುಲ್ಲವೇನ ಆತೇ ಉಮೇದಿಡಕೇನೊಂದಿತ್ತ ಇತ್ತೆ ದಾಯಿಗೌ ಸಾಧ್ಯ ಒಂದಿಜ್ಜಿ. ಈ ಪ್ರಶ್ನೆಲಿ ಏನಕ್ಕೇನೊಂದು ವರ್ತಮಾನಗು ಬೋಡಾಯ ಲೆಕ್ಕ ನಮ್ಮ ಸಂಕಟೊಲೆಗೆ ಬೋಡಾಯ ಲೆಕ್ಕ ಕನಕಡ ಮರ್ದುಂಡು ಪಂದು ನಮ್ಮ ಇತ್ತೆ ತೂ ಒಂದುಲ್ಲ ಸರಿ ಮರ್ದು ನಾಡು ನೆಟ್ಟು ದಾಲ ತಪ್ಪಿಜ್ಜಿ ಆಂಡ ಒಂದು ಬೊಕ್ಕ ಬೊಕ್ಕ ಕನಕನ್ನು ತುಂಡು ತುಂಡು ಮಲ್ತದ ಪೊಡಿ ಪೊಡಿ ಮಲ್ತು ತೂಪಿ ಲೆಕ್ಕ ಆಪುಂಡ. ಗುರುಮಾನ್ಯರು ಎಂಕಲ ಯೋಚನಾ ಕ್ರಮಗಳನ್ನು ಪೂರ ತಿದ್ದು ದಿನಾರು ಡಾಕ್ಟರ್ ಶಿವರಾಮ್ ಶೆಟ್ಟರು ಒಂಜಿ ಪಾತ್ರ ಪಂಡೆ ಕನಕ ಆಯೆ ಒಟ್ಟು ಮಲ್ಪುನ ಗುಣ ಇತ್ತಿನಾಯೆ ಪಂದು ಉದಾಹರಣೆ ಪಂಡೆ ಸರಿ ಆಯೆ ಒಟ್ಟು ಮಲ್ಪುನ ಗುಣ ಇತ್ತಿನಾಯೆ ನಾನು ಬೇತೆ ಬೇತೆ ಕೃತಿಕ್ಲೆನ್ ತುನಗ ಹೊಂದಾಣಿಕೆ ಸಮನ್ವಯ ಪೂರ ಮಲ್ತೊಂದು

ಈ ಒಂಜಿ ಗಳಿಗೆಡಾಂಡಲ ನಮ್ಮ ಒಂಜಿ ಪ್ರಶ್ನೆ ಕೇನೋನ್ಗ ಪಂದೆಯನ್ನ ಪಾತೆರುಗೆ ಅನ್ನು ಕೊಡಿ ಮುಟ್ಟಾವೆ. ಕನಕಗ ಇಡಿಯಾದ ಕೃಷ್ಣ ತಿಕ್ಕಜೆ ನಮ್ಮ ತುಳುವೆರೆಗ್ ಈ ನಮ್ಮ ಈ ಭೂಕುಲ್ನ ಮುಖ

0: 114 ವರ್ಷಗಳ ಇತಿಹಾಸವಿರುವ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕ್ಗಳಿಗೆ ಸರಿಸಾಟಿಯಾಗಿ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಒದಗಿಸುವ ಎಂಸಿಸಿ ಬ್ಯಾಂಕಿನ 22ನೇ ಶಾಖೆ ದೇರಳಕಟ್ಟೆಯಲ್ಲಿ ಜೂನ್ 28ರಂದು ಉದ್ಘಾಟನೆಯಾಗಲಿದೆ. ಎಂಸಿಸಿ ಬ್ಯಾಂಕ್, ನಮ್ಮ ಬ್ಯಾಂಕ್.
1: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಕನ್ನಡ ಪ್ರಸಾರದಲ್ಲಿ ಕರಾವಳಿ ಕಥನಗಳು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡರ ಮಾತುಗಳನ್ನು ಕೇಳ್ತಾ ಬರೋಣ.
2: ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರೇ, ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಬಂಧುಗಳಿಗೆ ಕೃತಜ್ಞತೆ ಹೇಳುವುದಷ್ಟೇ ನನ್ನ ಬಹಳ ಮಾತಿನ ಮುಖ್ಯವಾದ ಭಾಗ. ನಾನು ಹೇಳಬೇಕಾದ ಬಹಳ ಮುಖ್ಯವಾದ ಮಾತು ಅಂದರೆ, ಈ ಕನ್ನಡದ ಪ್ರೀತಿಗೆ ಒಂದು ಗಂಭೀರವಾದ ಶೈಕ್ಷಣಿಕ ಚೌಕಟ್ಟನ್ನು, ಒಂದು ದಿಕ್ಕನ್ನು, ದೃಷ್ಟಿಯನ್ನು ಕಲ್ಪಿಸಿದವರು ಪ್ರೊಫೆಸರ್ ಬಿ ಎ ವಿವೇಕರಾಯರು. ಇತ್ತೀಚೆಗೆ ಅವರಿಗೆ 75 ವರ್ಷ ತುಂಬಿದಾಗ ಎಲ್ಲರೂ ಪ್ರಾಯ ಹೇಳೋದು ಬಹಳ ಕಡಿಮೆ. ಈಗ ನಾವು ಸ್ವಲ್ಪ ಘೋಷಿಸ್ತಾ ಇದ್ದೇವೆ ಅವರಿಗೆ ಪ್ರಾಯದ 75 ವರ್ಷ ಅಂತ, ನಮ್ಮ ರಕ್ಷಣೆಗೂ ಆಗ್ತದೆ ಅದು ಅಂತ ಸ್ವಲ್ಪ. ಹಾಗೆ 75 ತುಂಬಿದಾಗ ಒಂದು ಒಡನಾಟ ನೆನಪುಗಳು ಅಂತ ಒಂದು ಪುಸ್ತಕ, ವಿಶೇಷವಾದ ವಿಶಿಷ್ಟವಾದ ಒಂದು ಅಭಿನಂದನ ಗ್ರಂಥ. ಆ ಮಾದರಿ ಬರಲಿಲ್ಲ, ಅನೇಕ ಮಾದರಿಗಳನ್ನು ಅವರು ಹುಟ್ಟು ಹಾಕಿದ್ದಾರೆ. ಅದರಲ್ಲಿ ಅದು ಒಂದು ಸಾಂಪ್ರದಾಯಿಕ ಬೇಡ ಅಭಿನಂದನ ಗ್ರಂಥ ಅಂತ ಹೇಳೋದು. 5 ಮಂದಿಯಿಂದ ಒಂದು ಫ್ರೀಡಮ್ ಕೊಟ್ಟರು, ನೀವು ಎಷ್ಟು ದೀರ್ಘವಾಗಿ ಬರೀತೀರ ಅಷ್ಟು ದೀರ್ಘ ಬರೀ, ನಿಮಗೆ ಬಿಟ್ಟದ್ದು ಅಂತ. ಹಾಗೆ ನಾನು ಬಿಳಿಮಲೆ, ಸಿ ಆರ್ ರಾಮಚಂದ್ರನ್, ಹಿಚ್ಚಿ ಬೋರ್ಲಿಂಗಯ್ಯ, ಹೈಡ್ರನ್ ಬ್ರೂಕ್ನರ್, ಹೀಗೊಂದು 5 ಜನ ಯೋಚನೆ ಮಾಡಿ ಸುಮಾರು 35-40 ಪುಟಗಳ ಲೇಖನಗಳನ್ನು ಬರೆದ್ವಿ. ನಾನು ಅದನ್ನು ಸಂಕ್ಷಿಪ್ತಗಳು ಹೇಳೋದೇನು ಅಂತಂದರೆ, ಅದರಲ್ಲಿ ಒಂದು ನನ್ನ ಲೇಖನ ಇದೆ, ಸುಮಾರು 40-45 ಪುಟಗಳ ಲೇಖನ. ಅದರಲ್ಲಿ ಅವರು ಇಡೀ ಕನ್ನಡ ವಿಭಾಗವನ್ನು ಕಟ್ಟಿದ, ಮತ್ತು ಅವರ ಸುತ್ತಲೇ ಕನ್ನಡದ ಎಲ್ಲ ಸಂಶೋಧಕರು ಸುತ್ತುವ ಹಾಗೆ ಮಾಡಿದ. ನಿನ್ನೆ ಬಿಳಿ ಮೇಲೆ ಫೋನ್ ಮಾಡಿ ಹೇಳ್ತಾ ಇದ್ದರು, ಅವರು ಸೂರ್ಯ ಇದ್ದ ಹಾಗೆ ನಾವೆಲ್ಲ ಗ್ರಹಗಳು, ದುಷ್ಟಗ್ರಹಗಳಲ್ಲ, ಒಳ್ಳೆಯ ಗ್ರಹಗಳು ಅವರ ಸುತ್ತ ಸುತ್ತದ. ಇಡೀ ತುಳುನಾಡಿನ ಕೆಲಸ ಕಳೆದ ಒಂದು 30-40 ವರ್ಷಗಳಲ್ಲಿ ಅವರ ಸುತ್ತ ಸುತ್ತಿ ಸುತ್ತಿ ಮತ್ತೆ ಸ್ವಲ್ಪ ಪರಿಧಿ ಆಚೆಗೆ ಚಲಿಸುವ ಹಾಗೆ ನೋಡಿಕೊಂಡವರು ಪ್ರೊಫೆಸರ್ ಅವರು. ನಾನು ಈಗಾಗಲೇ ಹೇಳಿರುವ ಹಾಗೆ ಈ ಸಭೆ ಬಹಳ ವಿಶಿಷ್ಟವಾದದ್ದು. ನಾನು ಅದು ವಿವರಿಸಿ ಹೇಳಬೇಕಾಗಿಲ್ಲ, ನಿಮಗೆ ನೀವೇ ಮಾತಾಡಿಕೊಂಡ್ರೆ ಗೊತ್ತಾಗುತ್ತೆ. ಒಂದು ಇಂಗ್ಲೀಷಲ್ಲಿ ಮಾತಿದೆ, ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಅಂತ. ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬ್ಯಾಂಕರ್ಸ್ ಇದ್ದಾರೆ, ಆಡಳಿತವರು ಇದ್ದಾರೆ, ಕೃಷಿಕರಿದ್ದಾರೆ, ಅಧ್ಯಾಪಕರಿದ್ದಾರೆ, ಸಂಶೋಧಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಹೀಗೆ ಬೇರೆ ಬೇರೆ ವಲಯದಿಂದ ಈ ವಿದ್ಯಾರ್ಥಿಗಳು ಅಥವಾ ನೀವು ಎಲ್ಲ ಬಂದಿದ್ದೀರಿ. ಅದನ್ನು ನಾನು ವಿಶೇಷವಾಗಿ ನಾನು ಸ್ಮರಿಸ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿಯೂ ಬಂದಿದ್ದಾಳೆ. ಅವಳ ಮಗಳು ಅಂದರೆ ಅವಳ ನಮ್ಮ ಮಗಳು ಫೋನ್ ಮಾಡ್ತಾ ಇದ್ಲು, ಅಪ್ಪ ಏನು ಮಾಡ್ತಾರೆ ಅಂತ. ಅಪ್ಪನ ಕತೆ ಹೇಳಿ ಸುಖ ಇಲ್ಲ ಅಂತ ಈಚೆಯಿಂದ ಹೋಗ್ತದೆ. ಏನು ಫೋನಿನ ಮೇಲೆ ಫೋನು, ಸತ್ತು ಹೇಳ್ತೇನೆ, ನಿನ್ನ ಮದುವೆಗೂ ಕೂಡ ಹೀಗೆ ಯಾರನ್ನೂ ಕರೀಲಿಲ್ಲ ಅವರು ಅಂತ. ಬೇಕಾ, ನನ್ನ ಮಗಳ ಮದುವೆಗೂ ಕೂಡ ಹೀಗೆ ಫೋನ್ ಮಾಡಿದ್ದಿಲ್ಲ ಮಗಳೇ. ಈಗ ಕಳೆದ 3 ದಿನದಿಂದ ಫೋನೇ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಒಂದು ಗಳಿಗೆ ಬನ್ನಿ. ನನಗೆ ಹೇಳುವಾಗ ಅವರದ್ದು ಪಾಪ ಕಾಣ್ತದೆ, ಇವರದ್ದು ಅಲ್ಲಿದ್ದ ಆಚೆ ಕಡೆ ಇದ್ದಾರಲ್ಲ ಅಂತ. ಆದರೆ ನನಗೆ ಗೊತ್ತಿತ್ತು, ಒಂದು ಆಮಂತ್ರಣ ಹಾಕಿದ ಮೇಲೆ ಅದು ಉದ್ದಕ್ಕೂ ನಾನು ಪಾಲಿಸಿಕೊಂಡು ಬಂದದ್ದು. ಅದು ಯಾವುದೇ ಕಾರ್ಯಕ್ರಮ ಇದ್ದರೂ ಒಂದು ಮಾತನಾಡಿ ಒಂದು ಗಳಿಗೆ ಬಿಡುವಾದರೆ ಬನ್ನಿ ಅಂತ ಹೇಳುವಂಥದ್ದು. ಹಾಗಾಗಿ ಹಾಗೆ ಅನೇಕರನ್ನು ನಾನು ಫೋನ್ ಮೂಲಕ ಸಂಪರ್ಕಿಸಿ ಬನ್ನಿ ಅಂತ ಹೇಳಿದ್ದೇನೆ. ನಾನು ಫೋನ್ ಮಾಡುವಾಗಲಿಲ್ಲ ನಾವು ಬರ್ತೇವೆ ಅಂತ ಹೇಳಿದವರಿದ್ದಾರೆ. ವಿಕಾಸ ಕೈಜೋಡಿಸಿದೆ, ಆಮೇಲೆ ಸಂತ ಎಲೋಶಿಯಸ್ಸು, ಇಲ್ಲಿ ಕನ್ನಡ ವಿಭಾಗ ವಿಶೇಷವಾಗಿ ಎಲ್ಲ ಅಧ್ಯಾಪಕರು ನನ್ನ ವಿದ್ಯಾರ್ಥಿಗಳವರೆಲ್ಲರೂ ಕೂಡ, ಆಮೇಲೆ ದಿನೇಶ್ ನಾಯಕ್ ಅವರು ವಿಶೇಷವಾದ ಮುತುವರ್ಜನೆ ವಹಿಸಿ ಈ ಕಾರ್ಯಕ್ರಮವನ್ನು ಆಗು ಮಾಡಿದ್ದಾರೆ. ಹಾಗಾಗಿ ಮೊದಲಿಗೆ ಇಲ್ಲಿ ಬಂದಿರುವ ತಮಗೆಲ್ಲರಿಗೂ ಕೂಡ ಮತ್ತು ನನ್ನ ಗುರುಗಳಿಗೆ, ನನ್ನ ಶಿಷ್ಯರಿಗೆ ಬಹಳ ಪ್ರೀತಿಪೂರ್ವಕ ನಮನಗಳನ್ನು ನಾನು ವೈಯಕ್ತಿಕವಾಗಿ ಬಹಳ ಗೌರವದಿಂದ ಪ್ರೀತಿಯಿಂದ ಸಲ್ಲಿಸ್ತಾ ಇದ್ದೇನೆ. ಇದು ಒಂದು ಭಾಗ. ಪುಸ್ತಕದ ಬಗ್ಗೆ, ಲೇಖನಗಳ ಬಗ್ಗೆ ಹೇಳಿದ ಮೇಲೆ ನಾನು ಹೆಚ್ಚು ಹೇಳಬಾರದು. ಅದರಲ್ಲಿ ಸಂಕ್ಷಿಪ್ತವಾದ 2 ಸಂಗತಿಗಳನ್ನು ಹಂಚಿಕೊಳ್ಳಬೇಕು ನಾನು. ಒಂದು, ಸುಮಾರು 25-30 ವರ್ಷಗಳ ಕಾಲ ತುಳು ಜಾನಪದವನ್ನು, ಸಾಹಿತ್ಯವನ್ನು ಪಾಠ ಮಾಡಿದವನು. ಯಕ್ಷಗಾನಷ್ಟು ನಾನು ಪಾಠ ಮಾಡಿದವನಲ್ಲ, ಈ 2 ಸುಮಾರು 25-30 ವರ್ಷ ಪಾಠ ಮಾಡಿದವನು. ನನ್ನ ಲೇಖನಗಳನ್ನು ಓದಿದರೆ ಗೊತ್ತಾಗುತ್ತೆ, ನಿತ್ಯಾನಂದ ಬಹಳ ಚೆನ್ನಾಗಿ ಗುರುತಿಸ್ತಾರೆ. ಒಂದು ವಿದ್ಯಾರ್ಥಿ ಸಮುದಾಯವನ್ನು ಗಮನದಲ್ಲಿಟ್ಟುಕೊಂಡೇ ನಾನು ಪಾಠ ಮಾಡಿದ ಒಂದು ಹೊಸ, ಬಹಳ ಬಹಳ ಏನೂ ತುಳುವಿನ ಬಗ್ಗೆ, ಜಾನಪದದ ಬಗ್ಗೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲ ವಿದ್ಯಾರ್ಥಿಗಳು ಬಂದಾಗ ಹೇಗೆ ವಿಷಯವನ್ನು ಮನವರಿಕೆ ಮಾಡಬಹುದು ಎನ್ನುವ ನೆಲೆಯಿಂದ, ಬಹುಶಃ ಅದನ್ನು ಪ್ರಭಾವಿತವಾಗಿ ಏನೋ ಆಗ ಪಾಠ ಮಾಡಿದ ಮೇಲೆ ನಮಗೆ ಅದೇನೋ ಬರೆಯುವ ತುರ್ತು, ಅದೊಂದು ಒಂದು ಅರ್ಥದಲ್ಲಿ ತುಂಬ ಒಳ್ಳೆಯ ಪಾಠ ಮಾಡುವ ಅಧ್ಯಾಪಕ ಬಗ್ಗೆ ಹಾಗೆ ಬರೆಯುವುದು ಕಡಿಮೆಯೋ ಗೊತ್ತಿಲ್ಲ. ಯಾಕಂದರೆ ಪಾಠ ಮಾಡಿದ ಮೇಲೆ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಹಂಚಿಕೊಂಡ ಮೇಲೆ ಬರೆಯುವ ಒತ್ತಡ ಅಷ್ಟು ಇರುವುದಿಲ್ಲ ನನ್ನ ಪಾಲಿಗೆ. ಹಾಗೆ ಬಹುಶಃ ಆಗ ನಾನು ಬರೆಯದ್ದನ್ನು ಈಗ ಮನೆಯಲ್ಲಿ ಕೂತ ಖಂಡಿತ ಇಲ್ಲ, ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಬೇಕು. ಯಾಕಂದರೆ ಆಗ ನಾನು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ದೆ, ಹಂಚಿಕೊಳ್ತಾ ಇದ್ದೆ, ಅದನ್ನು ಬರೆಯುವ ಅಂತ. ಹಾಗಾಗಿ ಇದು ಸುಮಾರು ಒಂದು 20-25 ವರ್ಷಗಳ ಕಾಲ ನಾನು ಓದಿದ ಪಾಠ ಮಾಡಿದ ವಿವರಗಳನ್ನು ಮತ್ತೆ ನೆನಪಿಗೆ ತಂದುಕೊಂಡು ಇತ್ತೀಚೆಗಿನ ಓದನ್ನು ಕೂಡ ನನ್ನ ಇಟ್ಟುಕೊಂಡು ಆ ಎಲ್ಲ ಲೇಖನಗಳನ್ನು ನಾನು ಬರೆದಿದ್ದೇನೆ. ನಮಗೆ ವಿಭಾಗದಲ್ಲಿ ಆಗ ಇದ್ದ ಒಂದು ನಿರ್ದೇಶನ ಏನು ಅಂತಂದರೆ, ವಿಭಾಗದ ಯಾವನೇ ಅಧ್ಯಾಪಕ ಯಾವುದೇ ವಿಷಯದಲ್ಲಿ ಪಾಠ ಮಾಡೋದಕ್ಕೆ ನಾನದು ಓದಲಿಲ್ಲ ನನಗದು ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ ಅಂತ ಹೇಳಿದವರೇ ಪ್ರೊಫೆಸರ್ ಅವರು, ವಿವೇಕರಾಯಗಳು ಹೇಳಿದರು. ಇಲ್ಲ ನಾನು ಓದಿಲ್ಲ ನಾನು ಕಲ್ತಿಲ್ಲ ಅಂತೆಲ್ಲ, ಎಲ್ಲವನ್ನೂ ಕಲಿತು ಮತ್ತು ಓದಿ ಮಾಡಬೇಕು ಅಂತ. ಯಾಕಂದರೆ 1985 ಹೊತ್ತಿಗೆ ವಿವೇಕರ ಥೀಸಿಸ್ ಬಂತು, ತುಳು ಜನಪದ ಸಾಹಿತ್ಯ ಭಗವದ್ಗೀತೆ ಅಂತ ಹೇಳೋದು ನಾವು. ಅದು ಬಂದ ಮೇಲೆ ಅದರ ಒಂದೊಂದು ಅಧ್ಯಾಯದ ಮೇಲೆ ಅವರು ಆಗ ಹೇಳಿದ ಹಾಗೆ ಅನೇಕ PhDಗಳು ಬಂದವು. ಆಮೇಲೆ ನಾವು ಆಗ ನಮಗೆ ಪಾಠ ಮಾಡಲಿಕ್ಕೆ ಹೆಚ್ಚಿರಲಿಲ್ಲ ಪುಸ್ತಕಗಳು. ಈಗ ಭೂತಾರಾಧನೆಯ ಮೇಲೆ, ಪಾಠದನಗಳ ಮೇಲೆ, ಕವಿತೆಗಳ ಮೇಲೆ, ಕಥೆಗಳ ಮೇಲೆ ಎಷ್ಟು ಪುಸ್ತಕ ಉಂಟು. ಆಗ ಪುಸ್ತಕ ಇಲ್ಲ, ಅಲ್ಲಿಂದ ಇಲ್ಲಿಂದ ಓದಿ ಸಂಗ್ರಹಿಸಿ ಕೆಲಸ ಮಾಡಿ ಮಾಡಬೇಕಾಗಿತ್ತು ಆ ಕಾಲಕ್ಕೆ. ಹಾಗಾಗಿ ಹಾಗೆ ಪ್ರಯತ್ನಪಟ್ಟು ಪಾಠ ಮಾಡಿದ ಆ ನೆನಪುಗಳನ್ನು ಇಟ್ಟುಕೊಂಡು ಮತ್ತೆ ಇತ್ತೀಚೆಗಿನ ಓದಿನ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ಆ ಎಲ್ಲ ಲೇಖನಗಳನ್ನು ನಾನು ಬರೆದಿದ್ದೇನೆ. ನಮ್ಮಲ್ಲಿ ಒಂದು ಸಣ್ಣ ಮಾತು ಹೇಳಿಬಿಡ್ತೇನೆ. ಈಗ ಜಾನಪದ ಪಠ್ಯ ಒಂದಿದೆ, ಅದರ ಮೊದಲ ಹಂತ ಯಾವುದು ಅಂದರೆ ಪಠ್ಯ ಸಂಗ್ರಹ ಅಷ್ಟೆ, ಕಲೆಕ್ಟ್ ಮಾಡಿ ಬಿಡೋದು. ಎರಡನೇ ಒಂದು ಹಂತ ಉಂಟು, ಅದನ್ನೊಂದು ಲಿಟ್ರರಿ ಟೆಕ್ಸ್ಟ್, ಒಂದು ಸಾಹಿತ್ಯಿಕ ಪಠ್ಯವಾಗಿ ಕಲಿಯುವುದು ಒಂದುಂಟು, ಇದನ್ನು ನೋಡಿದವರು. ಮೂರನೆಯ ಒಂದು ಭಾಗ ಉಂಟು, ಒಂದು ಜನಪದ ಪಠ್ಯವಾಗಿ ನೋಡುವುದು ಹೇಗೆ, ಅದರ ವರ್ಷನ್ಸ್ ಏನು, ಅದರ ಚಲನೆ, ಅದರ ಉಗಮ, ಅದರ ಡಿಫ್ಯೂಷನ್, ಅದರಲ್ಲಿ ಏನೇನಿದೆ, ಅದು ಹೇಗೆ ಒಂದು ಕಡೆ ಮತ್ತೊಂದು ಕಡೆ ಸಂಚರಿಸ್ತದೆ, ಈ ಎಲ್ಲ ಅಂಶಗಳನ್ನು ಒಂದು ಫೋಕ್ ಟೆಕ್ಸ್ಟ್, ನಾವು ಜನಪದ ಪಠ್ಯ ಅಂತ ಹೇಳ್ತೇವೆ, ಅದನ್ನು ಅದ್ಭುತವಾಗಿ ಪ್ರೊಫೆಸರ್ ಅವರು ಥೀಸಿಸಲ್ಲಿ ವಿವರಿಸಿದ್ದಾರೆ. ಅನೇಕ ಪಾಠದನಗಳು, ಅನೇಕ ಪಠ್ಯಗಳನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರು. ಅದರಲ್ಲಿ ನಮ್ಮ ಕಣ್ಣ ಮುಂದೆ ಇತ್ತು. ನಾವೇನು ಮಾಡಿದೆವು ಅದರ ಮುಂದೆ, ಅದರ ಕಾಂಟೆಕ್ಸ್ಟ್ ಏನು, ಕಾಂಟೆಕ್ಚುವಲ್ ಸ್ಟಡಿ, ಸಾಂದರ್ಭಿಕ ಅಧ್ಯಯನ ಅಂತ ಮಾಡಿದೆವು. ಭೂತ ಆರಾಧನೆಯಲ್ಲಿ ಆಗ ನನಗೆ ಕಂಡದ್ದು ಪಾಠದನಕ್ಕೆ ಅಸ್ತಿತ್ವ ಇರುವುದೇ ಆರಾಧನೆಯಲ್ಲಿ ಎನ್ನುವ ಒಂದು ನಿಲುವಿಟ್ಟುಕೊಂಡು ಆ ಪಠ್ಯ ಆರಾಧನೆಯಲ್ಲಿ ಹೇಗೆ ಬಳಕೆಯಾಗ್ತದೆ, ಆರಾಧನೆ ಬಿಟ್ಟರೆ ಆ ಪಠ್ಯಕ್ಕೆ ಬಹುಶಃ ಸ್ವತಂತ್ರವಾದ ಬೇರೆ ಅರ್ಥ ಇಲ್ಲ ಅಂತ ಹೀಗೆ ಯೋಚಿಸಿದೆವು. ಇತ್ತೀಚೆಗೆ ನನಗೆ ಹೇಗೆ ಕಾಣ್ತದೆ ಅಂತಂದರೆ, ಅದೊಂದು ಬರೀ ಸಾಹಿತ್ಯಿಕ ಪಠ್ಯ ಅಲ್ಲ, ಅದು ಸಾಂದರ್ಭಿಕ ಪಠ್ಯ ಅಲ್ಲ, ಅದೊಂದು ಜನಪದ ಪಠ್ಯ ಅಲ್ಲ, ಅದೊಂದು ಕಲ್ಚರಲ್ ಟೆಕ್ಸ್ಟ್. ಅದರ ಒಳಗೆ ಹೋಗಿ ನೋಡಬೇಕು, ಒಂದೊಂದು ಪದ, ಒಂದೊಂದು ವಾಕ್ಯಗಳು ಎಷ್ಟು ಅರ್ಥಗಳನ್ನು ಧ್ವನಿಸ್ತವೆ ಅಂತ ಅದನ್ನು ವಿಶ್ವನಾಥ್ ಅವರು ಹೇಳಿದರು. ಹಾಗಾಗಿ ಪಂಜುರ್ಲಿ ಪಾಠದನ ಅದು ಪ್ರಾಣಿಯ ಕಥೆ ಅಲ್ಲ ಹೇಳಿದು ನಾನು, ಪಂಜುರ್ಲಿ ಪಾಠದನ ಅದು ಮನುಷ್ಯರ ಕಥೆ ಅಂತ. ಅಲ್ಲಿ ಮನುಷ್ಯರ ವಲಸೆ ಕಥೆ ಇದೆ, ಆಹಾರದ ನಿರಾಕರಣೆ ಕಥೆ ಇದೆ, ಸಂಘರ್ಷದ. ನೀವು ಪಂಜುರ್ಲಿಯ ನೋಡಿದರೆ ಅದು ಅದು ಕೊನೆಗೆ ಅದು ಮರಿ ಹಾಕುವಾಗ ಮನುಷ್ಯರಿಗೆ ಏನೇನು ವಿಧಿ ಕ್ರಿಯಾಚರಣೆ ಅದೆಲ್ಲವೂ ಆ ಹಂದಿ ಮರಿಗಳೇ ಆಗ್ತವೆ. ಅಂದರೆ ಮನುಷ್ಯ ಪ್ರಾಣಿ ವರ್ಗದಿಂದ ಇಡೀ ಕತೆ ಮನುಷ್ಯ ವರ್ಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಆ ಇಡೀ ಚರ್ಚೆಯನ್ನು ಹಾಗೆ ನಾನು ಮುಂದುವರಿಸಿದ್ದೇನೆ. ನನಗೆ ನಾನು ಬಹುಶಃ ಎಲ್ಲ ಲೇಖನಗಳ ಬಗ್ಗೆಯೂ ಮೆಚ್ಚುಗೆ ಹೇಳಿದ್ದಾರೆ. ಉದಾಹರಣೆಗೆ ತುಳು ಕಥೆಗಳು, ಅಜ್ಜಿ ಕಥೆಗಳು ಅಂತ ನಾವು ಬಹಳ ತಾತ್ಸಾರದಿಂದ ಕಾಣುವ ಕಥೆಗಳು, ಅದರನ್ನು ನಾನು ಅದು ಯಾರ ಅಂದರೆ ಅಶಕ್ತರ ಅಸ್ತ್ರಗಳು ಎನ್ನುವ ನೆಲೆಯಿಂದ, ಅದು ವೆಪನ್ಸ್ ಆಫ್ ದಿ ವೀಕರ್ ಸೆಕ್ಷನ್, ಒಂದು ಅರ್ಥದಲ್ಲಿ ತುಂಬ ಅಶಕ್ತರ ಅಸ್ತ್ರಗಳಾಗಿ ಜನಪದ ಕಥೆಗಳು ಹೇಗೆ ಕೆಲಸ ಮಾಡ್ತವೆ ಎನ್ನುವುದನ್ನು ನನ್ನ ಸುಮಾರು ಒಂದು 50-60 ಕಥೆಗಳನ್ನು ಇಟ್ಟುಕೊಂಡು ನಾನು ಚರ್ಚೆ ಮಾಡಿದ್ದೇನೆ. ಪಠ್ಯಗಳನ್ನೇ ಕೊಟ್ಟಿದ್ದೇನೆ, ಕೊಟ್ಟದ್ದು ಯಾಕೆಂದರೆ ತುಳುವರಿಗಲ್ಲ, ಕನ್ನಡದ ಓದುಗರಿಗೆ ಎನ್ನುವ ಕಾರಣಕ್ಕೆ. ಯಕ್ಷಗಾನದ ಮೇಲೆ ನಾನು ಹೆಚ್ಚು ಕೆಲಸ ಮಾಡಿದ್ದೇನಲ್ಲ, ನನಗೆ ಒಂದೇ ಒಂದು ಕಾಣ್ತಿದ್ದು, ಯಕ್ಷಗಾನಕ್ಕೆ 1000 ವರ್ಷದ ಇತಿಹಾಸ ಉಂಟು ಅಂತ ಹೇಳುದು. ಅದು ಜಗತ್ತಿನಲ್ಲೇ ಅಂಥ ಕಲೆ ಇಲ್ಲ ಅಂತ ಹೇಳುದು. ಇದನ್ನು ಕೇಳಿ ಕೇಳಿ ನನಗೊಂಥರ ಕಂಡಿತ್ತು, ಇದು ಎಂಥದ್ದು, ಹೀಗೆ ಹೇಗೆ, ಒಂದು ಬೀಸು ಹೇಳಿಕೆ. ಅದರ ಹಿಂದಿನ ಅಭಿಮಾನದ ಪ್ರೀತಿದು ಒಪ್ತೇನೆ ನಾನು. ಯಕ್ಷಗಾನ ಜಗತ್ತಿನಲ್ಲಿ ಹೇಗಪ್ಪ ಅದು ಬೇರೆ ಜಗತ್ತಲ್ಲಿ ಇರುವುದು, ನಮ್ಮಲ್ಲಿ ಅಲ್ಲದೆ ಮತ್ತೆ ಹೇಗೆ ಎಲ್ಲಿ ಇರುವುದು, ಅದು ಜಗತ್ತಿನಲ್ಲಿ ಬೇರೆ ಇರಬೇಕು ಅಂದರೆ ಅಲ್ಲಿ ಬೇರೆ ಉಂಟು. ಹಾಗಾಗಿ ಅಲ್ಲಿ ಬೇರೆ ಅವರದು, ಇದಕ್ಕಿಂತ ಶ್ರೇಷ್ಠ ಕಲೆಗಳು ಉಂಟು, ನಮ್ಮಲ್ಲಿ ಉಂಟು ಇದು ಅಂತಷ್ಟೇ. ಇದರ ವಿಶಿಷ್ಟವಾಗಿದೆ ಏನು ಅಂತ ಹೇಳಬೇಕಾದ್ರೆ, ಇದು ಜಗತ್ತಿನಲ್ಲಿ ಅವರು ಹಾಗೆ ಹೇಳಿದವರು ಸತ್ಯ ಹೇಳ್ತೇನೆ, ಯಾವ ಜಗತ್ತನ್ನು ನೋಡಲಿಲ್ಲ ಅವರು, ನೋಡಿದ ತುಳುವನ್ನೇ ನೋಡಿ ಹೇಳಿದವರು, ಇದು ಜಗತ್ತಿನಲ್ಲೇ ಇಲ್ಲ ಅಂತ. ಅದು ಬಿಡಿ, ಇದನ್ನು ಕೇಳಿ ಕೇಳಿ ಸಾಕಾಗಿ ನನಗೆ ಕಂಡಿತ್ತು. ಹಾಗಾದ್ರೆ ಒಂದು ಅದರ ಸಾಂಸ್ಕೃತಿಕ ಇತಿಹಾಸ ಎಷ್ಟು ಹಿಂದಕ್ಕೆ ಹೋಗಬಹುದು ನೋಡುವ ಅಂತ ಹೇಳಿಕೊಂಡು ನನಗೆ ಕಂಡದ್ದು ಒಂದು ಪ್ರಮೇಯ. ಜೋಶಿ ಅವರು ಹೇಳಿದ್ದಾರೆ ಇದು ತುಂಬ ಜಿಜ್ಞಾಸೆಗೆ ಕಾರಣವಾಗಬಹುದಾದ ಒಂದು ಲೇಖನ ಅಂತ ಹೇಳಿದ್ದಾರೆ ಅವರು. ಅನೇಕರು ನಾನು ಸಾಮಾನ್ಯಕ್ಕೆ ಲೇಖನ ಬರೆದುಕೊಳ್ಳೆ ಪ್ರೊಫೆಸರ್ಗೊಂದು ತೋರಿಸೋದು, ಮತ್ತು ಕೆಲವರಿಗೆ ಆಯಕಟ್ಟಿನವರಿಗೆ ತೋರಿಸೋದೊಮ್ಮೆ ಓದಿ ನೋಡಿ ಅಂತ, ವಿದ್ಯಾರ್ಥಿಗಳಿಗೆ ಕೆಲವೊಮ್ಮೆ ಕಳಿಸ್ತೇವೆ ಅಂದರೆ ಹೇಗೆ ಪ್ರತಿಕ್ರಿಯೆ ಬರ್ತದೆ ಅಂತ. ಸೊ ಜಿಜ್ಞಾಸೆ ಹುಟ್ಟಿಸುವ ನನ್ನ ಅಭಿಪ್ರಾಯದಲ್ಲಿ ಸಾಂಸ್ಕೃತಿಕ ಅದರ ಹಿಂದೆ ಇದ್ದರೆ ಗೊತ್ತಿಲ್ಲ ನಮಗೆ, ಆಧಾರ ಉಂಟು ಅಂತ ಕೇಳೋದು ನಾನು. 1900 ಆಚೀಚೆಗೆ ಆತ್ಮಕಥನಗಳನ್ನು ಓದಿ 4 ಪೆಟ್ಟಿಗೆ ಹೊತ್ತುಕೊಂಡು ಹೋಗುವುದು ಅವರು, ಅನ್ನದ ಹೊಟ್ಟೆಯ ಪ್ರಶ್ನೆ. 4 ಪೆಟ್ಟಿಗೆ ಹೊತ್ತುಕೊಂಡು ಅನ್ನಕ್ಕೆ ಯಾರೋ ಯಾರೋ ಕಾಡಿ ಬೇಡಿದ ಒಂದು ಯಕ್ಷಗಾನಕ್ಕೆ ಅದರ ಹಿಂದೆ ಬಹಳ ವೈಭವದ ಒಂದು ಪರಂಪರೆ ಉಂಟು ಅಂದರೆ ಎಲ್ಲಿ ಎಲ್ಲಿ ಉಂಟು? ದಾಖಲೆಗಳಿಲ್ಲ. ದಾಖಲೆಗಳು ಇಲ್ಲ ಅಂದರೆ ಇಲ್ಲ, ನಾನು ಹೇಳೋದು ದಾಖಲೆಗಳು ಇದ್ದರೆ ಹೇಳುವ ಅಂತ. ಯಕ್ಷಗಾನ ಪ್ರಸಂಗಕ್ಕುಂಟು, ಅದಕ್ಕಿಂತ ಹೆಚ್ಚು ದೀರ್ಘವಾದ ಪಾರ್ಥಿವನ ಕಾಲದಿಂದಲೇ ಉಂಟು. ಪಾರ್ಥಿವನ ಕಾಲಕ್ಕೊಂದು ಯಕ್ಷಗಾನ ಸಣ್ಣ ಒಂದು ಮಟ್ಟಿಗೆ ಪ್ರದರ್ಶನ ಆಗಿದ್ದಿರಬಹುದು, ಆಮೇಲೆ ಮತ್ತೆ ಅದು ಯಾಕೋ ಅದು ಆಗದೆ ನಿಂತು ಹೋಗಿ 1970 ನನ್ನ ಲೆಕ್ಕದಲ್ಲಿ ಒಂದು 175-200 ವರ್ಷಗಳ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಕಟ್ಟುವುದಕ್ಕೆ ಸಾಧ್ಯ ಅನ್ನುವ ಪ್ರಮೇಯವನ್ನಷ್ಟೇ ನಾನು ಮಂಡಿಸಿದ ಹೈಪೊಥೆಸಿಸ್. ಇದು ತೀರ್ಮಾನ ಅಲ್ಲ, ಅದಕ್ಕೆ ಬೇಕಾದ ಅನೇಕ ಅಂಶಗಳನ್ನು ಪ್ರೊಫೆಸರ್ ಹೇಳಿದ್ದಾರೆ, ಆ ವಿವರಗಳನ್ನು ನಾನು ಕೊಟ್ಟಿದ್ದೇನೆ. ಎಲ್ಲರೂ ಹೇಳಿರುವ ಹಾಗೆ ಅನೇಕ ವಿವರ ಹೆಚ್ಚಿನ ವಿವರಗಳಿವೆ. ಅದು ಮುಖ್ಯವಾಗಿ ಬಹುಶಃ ವಿದ್ಯಾರ್ಥಿಗಳೇ ನನ್ನ ಕಣ್ಣ ಮುಂದೆ ಇದ್ದದ್ದರಿಂದ ಹಾಗಿರಲೂಬಹುದದು. ಮತ್ತೊಂದು ಕನ್ನಡದ ಓದುಗರಿಗೆ ಇರಲಿ ಅದು ಎನ್ನುವ ಕಾರಣಕ್ಕೆ ಪದಗಳನ್ನು ಚರ್ಚೆ ಮಾಡುವಾಗ ಒಬ್ಬ ಕಲ್ಲುರ್ಟಿ ಅಥವಾ ಬಿಲ್ರಾಯ ಅಥವಾ ಪಂಜುರಿ ಯಾವ ಪದ ಬಳಸ್ತಾನೆ ಸಂದರ್ಭಕ್ಕೆ ಅಂತ, ಅದು ತುಂಬ ಅರ್ಥಗಳನ್ನು ಸ್ಫುರಿಸುವಂಥದ್ದು. ಆ ಥರ ಒಂದು ಸಾಂಸ್ಕೃತಿಕ, ಅದರಲ್ಲಿ ರಾಜಕೀಯ ಆಯಾಮ ಇದೆ, ಆರ್ಥಿಕ ಆಯಾಮ ಇದೆ, ಶೈಕ್ಷಣಿಕ, ನೈತಿಕ, ಸಾಮಾಜಿಕ, ಈಗ ಅನೇಕ ಸಂಗತಿಗಳು ಇರುವುದರಿಂದ ಅದು ಕಲ್ಚರಲ್ ಟೆಕ್ಸ್ಟ್ ಆಗಿ ನಾನು ನೋಡಿದ್ದೇನೆ. ಇಷ್ಟು ಆ ಪುಸ್ತಕದ ಬಗ್ಗೆ ನಾನು ಹೇಳ್ತೇನೆ. ಇನ್ನು ಒಂದು ಮಾತು, ಇದನ್ನು ಸಂತ ಅಲೋಶಿಯಸ್ ಕಾಲೇಜು ಪ್ರಕಟ ಮಾಡಿದ್ದಾರೆ. ಸಂತ ಅಲೋಶಿಯಸ್ ಕಾಲೇಜ್ ನಮ್ಮಲ್ಲಿ ಕ್ರೈಸ್ತ ಸಂಘದ ಪ್ರಕಟಣೆಗಳು ಅಥವಾ ವಿವೇಕಾನಂದ ಅಥವಾ ಫಿಲೋಮಿನಾ ಕಾಲೇಜಿನ ಪ್ರಕಟಣೆ ನಮ್ಮ ಕಣ್ಣ ಮುಂದೆ ಇವೆ, ಇಲ್ಲ ಅಂತಲ್ಲ, ಅನೇಕ ಕಾಲೇಜುಗಳು ಮಾಡಿವೆ. ಆದರೆ ಕನ್ನಡ ಸಂಘದ ಹೆಸರಿನಾಗಿದೆ ಸಂತ, ಇದು ಅಲೋಶಿಯಸ್ ಪ್ರಕಾಶನಾಲಯ ಅಂತ ಮಾಡಿ, ಇದು 9ನೆಯ ಪುಸ್ತಕ ಅಂತ. ಇದು ಇಲ್ಲಿಗೆ ನನ್ನ ಪುಸ್ತಕ ಬಂದು ತೀರ ಆಕಸ್ಮಿಕವೇ. ಇಲ್ಲೊಂದು ಸ್ಟ್ರೈಡ್ ಯೋಜನೆ ಅಂತ ಉಂಟು, UGC ಬಹಳ ದೊಡ್ಡ 1 ಕೋಟಿ ರೂಪಾಯಿ ಅನುದಾನದ ಒಂದು ಯೋಜನೆ. ಅದರಲ್ಲಿ ಒಮ್ಮೆ ಕರೆದಾಗ ಒಂದು ರಿವ್ಯೂ ಮಾಡಿ ಅಂತ ಕಳಿಸಿದರು. ಅವರ ಪ್ರಾಜೆಕ್ಟನ್ನು ಒಂದು 10-15 ಸಂಶೋಧಕರ ಪ್ರಾಜೆಕ್ಟ್ ಕೊಟ್ಟು ರಿವ್ಯೂ ಮಾಡಿದೆ ಮನೋ, ಅಲ್ಲಿಗೆ ಬಿಡಲಿಲ್ಲ. ಮತ್ತು ನೀವು ಮೆಂಟರಾಗಿ ಮಾರ್ಗದರ್ಶಕರೇ ಬನ್ನಿ ಅಂತ ಹಲವು ಬಾರಿ ಕಾಲೇಜಿಗೆ ಬಂದಿದ್ದೇನೆ. ಆಗ ಏನೋ ಪ್ರಾಸ್ತಾವಿಕವಾಗಿ ಮಾತು ಬಂತು ನನ್ನ ಲೇಖನಗಳ ಬಗ್ಗೆ, ಆಗ ತಕ್ಷಣ ನಾವು ಪ್ರಕಟ ಮಾಡ್ತೇವೆ ಅಂತ ಹೇಳಿದರು. ಹಾಗಾಗಿ ಈ ಪ್ರಕಾಶನಕ್ಕೆ ನಾನು ವಿಶೇಷವಾದ ಬಿಳಿ ಮೇಲೆ ಒಂದು ಮಾತನ್ನು ಹೇಳಿದರು. ಬೇರೆ ಪ್ರಕಾಶಕರು ಇದ್ದಾರೆ ನಿಜ, ಇದು ತುಂಬ ಶೈಕ್ಷಣಿಕವಾದ ಒಂದು ಸಂಸ್ಥೆ ಆದ ಕಾರಣ ಒಂದು ಶೈಕ್ಷಣಿಕ ಪ್ರಕಾಶನದಲ್ಲಿ ಬರಲಿ ಅಂತ ಹೇಳಿದ ಕಾರಣದಿಂದ ಇಲ್ಲಿ ಪ್ರಕಟ ಮಾಡಿದ್ದೇನೆ. ಬಿಳಿ ಮೇಲೆ ತುಂಬ ಒಳ್ಳೆಯ ಒಂದು ಮುನ್ನುಡಿಯನ್ನು, ಒಳ್ಳೆಯ ಅಂದರೆ ಮೆಚ್ಚಿದ್ದಾರೆ ಅಂತಲ್ಲ, ಅಂದರೆ ಹೊಗಳುವ ಪ್ರಶ್ನೆ ಅಲ್ಲ, ತುಂಬ ವಿಮರ್ಶಾತ್ಮಕವಾದ ಒಂದು, ನಾನೆಲ್ಲೋ ಒಂದು ಪ್ರಬಂಧದ ಒಳಗಡೆ ಇದೆಲ್ಲ ತುಳುವಿನ ಘನತೆಯನ್ನು ಹೆಚ್ಚಿಸುವ ಕೆಲಸ ಅಂತ ನಾನು ಅನುವಾದದ ಬಗ್ಗೆ ಬರೆಯುವಾಗ ಒಂದು ಮಾತನ್ನು ಬರೆದೆ. ಅದನ್ನೇ ತೆಕ್ಕೊಂಡು ಬಿಳಿ ಮೇಲೆ ಈ ಇಡೀ ಪುಸ್ತಕವೇ ಇದು ತುಳುವಿನ ಘನತೆಯನ್ನು ಹೆಚ್ಚಿಸುವ ಕೃತಿ ಅನ್ನೋ ಮಾತನ್ನು ಬರೆದಿದ್ದಾರೆ. ಅದು ಸ್ನೇಹದ ಮಾತು ಬಿಳಿ ಅಲ್ಲ, ನಾನು ಅವರ ಮಾತನ್ನು ಅಲ್ಲಗಳೆಯುವುದಲ್ಲ, ಸ್ನೇಹಕ್ಕೆ ಹೇಗೆ ಹೇಳಿದ್ದಾರೆ. ಬಹುಶಃ ನೀವೆಲ್ಲ ಓದಿದರೆ ಅನೇಕ ಮಾಹಿತಿಗಳು ನಿಮಗೆ ಗೊತ್ತಾಗಬಹುದು. ಟಿಪ್ಪಣಿಗಳಿಲ್ಲ, ಅಡಿ ಟಿಪ್ಪಣಿಗಳನ್ನು ಕೊಟ್ಟಿಲ್ಲ, ಗ್ರಂಥರನ್ನು ನನಗೆ ಕೊಟ್ಟಿದೆ, ಕೊಟ್ಟು ಪ್ರಯೋಜನ ಇಲ್ಲ, ನನಗೆ ಗೊತ್ತಾಗಿದೆ. 25 ವರ್ಷದಲ್ಲಿ ಸಂಶೋಧಕರಿಗೆ ನೀವು ಏನು ವಿವರ ಕೊಟ್ಟರು ಅವ್ರು ನೋಡುವುದು ಓದುವುದು ಅಷ್ಟೇ. ಅದೀಗ ಎಂತಕ್ಕೆ ಸುಮ್ಮನೆ ನಾನು ಲೇಖಕರ ಹೆಸರು, ಗ್ರಂಥದ ಹೆಸರು ಇದೆಲ್ಲ ಕೊಟ್ಟು ಪ್ರಯೋಜನ ಇಲ್ಲ ಅಂತೇಳಿ, ಇಂಥ ಲೇಖಕರ ಇಂಥ ಪುಸ್ತಕ ಅಂತ ಅಷ್ಟೇ ಕೊಟ್ಟು ಸರಳವಾಗಿ ಓದುವ ಹಾಗೆ, ಅಂದರೆ ಸರಾಗವಾಗಿ ಓದುವ ಹಾಗೆ ಪುಸ್ತಕವನ್ನು ನಾನು ಬರೆದಿದ್ದೇನೆ. ಹಾಗಾಗಿ ಇದು ಸಂಶೋಧ ಲೇಖನ ಅಡಿದಲ್ಲಿ ಅಡಿ ಟಿಪ್ಪಣಿಗಳಿಲ್ವಲ್ಲ ಅಂತ ಯಾರೂ ಭಾವಿಸಬೇಕಾಗಿಲ್ಲ. ಆದರೆ ಅದರ ಧಾಟಿ ಇರುವುದು ಆ ಬಗೆಯದ್ದು ಅಂತ ಹೇಳ್ತೇನೆ. ಇದು ಒಂದು ಕೊನೆಗೆ ಒಂದು ತಮಾಷೆಯ ಪ್ರಸಂಗ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದೇನು ಅಂತಂದರೆ, ಈ ಪುಸ್ತಕವನ್ನು ನೀವು ಯಾಕೆ ಕೊಂಡುಕೊಳ್ಳಬೇಕು ಅಂತ ನಿತ್ಯಾನಂದನ ಹತ್ರ ಪುಸ್ತಕ ಮುದ್ರಣ ಮಾಡುವಾಗ ಒಂದು ಫೋನ್ ಮಾಡಿ ಕೇಳಿದೆ, ಯಾರಾದರೂ ಮುದ್ರಕರು ಅಥವಾ ಇದ್ದಾರೋ ಅಂತ. ಕೆಲವರು ಕೆಲವೆಲ್ಲ ಹೇಳಿದರು, ಹೇಳಲಿಕ್ಕೆ ಸುಮಾರು ಹೇಳಿದರು, ಅದು ಏನು ಇದು ಕಡಿಮೆ ಆಗುವಂಥ ಲಕ್ಷಣ ಕಾಣಲಿಲ್ಲ. ಅದಕ್ಕೆ ಕಾರಣಗಳಿತ್ತು. ಕೊನೆಗೆ ನಾನು ಹೇಳಿದೆ, ಈ ಲೈಟ್ ವೆಯ್ಟ್ ಒಂದು ಪೇಪರ್ ಉಂಟು, ಅದು ಹಾಕಿದರೆ ಹೇಗೆ ಅಂತ ಕೇಳಿದೆ. ಲೈಟ್ ವೆಯ್ಟ್ ಉಂಟಲ್ಲ, ಒಂದು ಹಾಕಿದರೆ ಹೇಗೆ, ಸುಮಾರು ಚರ್ಚೆ ಆಗಿದೆ ಮಾತುಕತೆ ಎಲ್ಲ ಸುಮಾರು ಆದ ಮೇಲೆ. ಅಷ್ಟರಲ್ಲಿ ಅವರು ಮಾರ್ಗಾನ್ವೇಷಣೆ ಪುಸ್ತಕ ಅದೇ ಇದರಲ್ಲಿ ತಂದಿದ್ದಾರೆ, ಬಹಳ ಒಳ್ಳೆಯ ಪುಸ್ತಕ ಅದು. ಅದು ಸುಮಾರು ಒಂದು ಒಂದು ಒಂದು ತಲೆಮಾರು, ಒಂದು 40-50 ವರ್ಷ ಒಂದು ಸಂಶೋಧನೆಯ ಬಗ್ಗೆ ಕೆಲ ವಿಷಯಗಳನ್ನಾದರೂ ಅಧಿಕೃತವಾಗಿ ಹೇಳಿದ ಪುಸ್ತಕ ಅದು. ಆಗ ನಾನು ಹೇಳಿದೆ, ಲೈಟ್ ವೆಯ್ಟ್ ಒಂದು ಪಕ್ಕ ಒಂದು ಪದ ಬಂದು ಹೋಯ್ತು, ಅದಕ್ಕೆ ಬಾಳ್ವಿಕೆ ಕಡಿಮೆ ಅಲ್ವೋ ಹೇಳಿದೆ ನಾನು. ಅವರು ಹೇಳಿದರು, ಇಲ್ಲ ಪುಸ್ತಕ 10-15 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬಾರದಿರುವುದೇ ಒಳ್ಳೆಯದು. ಇದು ನನ್ನ ಪುಸ್ತಕವನ್ನೇ ನೋಡಿ ಹೇಳಿದಳು ಇವರು. 10-15 ವರ್ಷಕ್ಕಿಂತ ಹೆಚ್ಚು ಬಾಳಿಕೆ ಬಾರದಿದ್ದರೇ ಒಳ್ಳೆಯದು. ಅರ್ಥ ಗಂಭೀರ ಏನು ಅಂತಂದರೆ, 10-15 ವರ್ಷಕ್ಕಿಂತ ಆಗ ಆ ಪುಸ್ತಕ ಅಪ್ರಸ್ತುತ ಆಗಬೇಕು, ಸಂಶೋಧನೆ ಅದಕ್ಕೆ ಮುಂದುವರಿಯಬೇಕು ಎನ್ನುವ ಅರ್ಥದಲ್ಲಿ ಅವರು ಹೇಳಿದ್ದು. ನಾನೀಗ ಅದನ್ನು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಇದೀಗ 5-10 ವರ್ಷದಲ್ಲಿ ಮುಗಿಬೇಕಾದರೆ ನೀವು ಕೊಂಡುಕೊಳ್ಬೇಕಷ್ಟೆ ಅಲ್ವಾ? ನೀವು ಕೊಂಡುಕೊಳ್ಬೇಕಷ್ಟೆ ಕೊಂಡುಕೊಂಡು. ಯಾಕಂದರೆ ಹಿಂದಿನ ನನ್ನ ಪುಸ್ತಕ ಪ್ರಕಟ ಮಾಡುವಾಗಲೆಲ್ಲ ನಾನು ವಿತರಿಸಿದ್ದೆ ಹೆಚ್ಚು. ನಮ್ಮಲ್ಲಿಗೊಂದು ವಿತರಣಾ ಸಮಾರಂಭ, ಈಗ ಪುಸ್ತಕ ಬಿಡುಗಡೆ ಅಂದರೆ ಬಹುತೇಕ ವಿತರಣಾ ಸಮಾರಂಭವಾಗಿದೆ. ಈ ಸರ್ಕಾರಿ ಕಾರ್ಯಗಳ ವಿತರಣೆ ಮಾಡೋದುಂಟಲ್ಲ, ಸಾಲ ಪತ್ರ ಅದು ಇದೆಲ್ಲ, ಪುಸ್ತಕ ಬಿಡುಗಡೆ ಮಾಡೋದು ವಿತರಣೆ. ಅರವಿಂದ ಚೌಕಟ್ಟು ನಗ್ತಾ ಇದ್ದಾರೆ ಜೋರು, ಎಲ್ಲ ವಿತರಣೆ ಮಾಡೋದು ಅಂತ. ಹಾಗೆ ವಿತರಣೆ ಮಾಡಿ ಮಾಡಿ ಸಾಕಾಗಿದೆ. ಸಾಕಾಗಿದೆ ಅಂದರೆ ಮಾಡಬಹುದು. ಈವರೆಗೆ ನಾನು ಮಾಡಿದ್ದು ಹಾಗೆ ಪುಸ್ತಕ ಬಿಡುಗಡೆ ಮಾಡಿ, ಇನ್ನೂ ಕೆಲವರು ಮಾಡಿದ್ದಾರೆ ಪುಸ್ತಕ ಬಿಡುಗಡೆ ಮಾಡಿ ಹಂಚುವುದು ಅಂತ. ಈ ಸರ್ತಿ ನಿರ್ದೇಶಕ್ಕೆ ಬರೆ ನಾನು ಹಂಚುವ ಸ್ಥಿತಿಯಲ್ಲಿಲ್ಲ ಅಲ್ವಾ, ಹಾಗಾಗಿ ಮಾರಾಟ ಮಾಡಬೇಕಷ್ಟೆ. ಸೊ ಅವರಿಂದಲೇ ತಗೊಳ್ಬೇಕಷ್ಟೆ. ಎರಡು ಕಾರಣಗಳಿಗಾಗಿ, ಒಂದು ಬಹಳ ಭರವಸೆಯಿಂದ ಈ ಪುಸ್ತಕನವರು ಪ್ರಕಟ ಮಾಡಿದ್ದಾರೆ, ಹಾಗಾಗಿ ದಯವಿಟ್ಟು ಪುಸ್ತಕವನ್ನು ಕೊಂಡುಕೊಳ್ಳಿ, ಆ ಪ್ರಕಾಶನವನ್ನು ಬೆಂಬಲಿಸಿ ಎನ್ನುವ ಒಂದು ಕಾರಣಕ್ಕೆ ಇದರಲ್ಲಿ ಬಲವಂತ ಇಲ್ಲ, ಬೇರೆ ಏನೂ ಇಲ್ಲ.

0: ತಮ್ಮ ಜೊತೆ ನಾನು ಹಂಚಿಕೊಂಡಿದ್ದೇನೆ.
1: ಇದುವರೆಗೆ ಕರಾವಳಿ ಕಥನಗಳು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಕೆ ಚಿನ್ನಪ್ಪಗೌಡರ ಮಾತುಗಳನ್ನು ಕೇಳ್ತಾ ಬಂದ್ರಿ.

ಹಾವಿನ ದೇಶ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

0: ಹಾವಿನ ದ್ವೇಷ, 12 ವರುಷ ನಂದ ರೋಷ, 100 ವರುಷ ನಂದ ರೋಷ, 100 ವರುಷ ಹಾವಿನ ದ್ವೇಷ, 12 ವರುಷ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ರೇಡಿಯೋ ಸಾರಂಗಡ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ಇತ್ತೆ ಪಿಲಿಬೈಲ್ ಯಮುನಕ್ಕ ಅಂಚನೆ ಚಾಪ್ಟರ್ ಚಿತ್ರದ ಕೆಲವೊಂದು ಪದಕುಲಿನಕ್ಕೆ ಏನೊಂದು ಬರ್ಕ.

0: ನಮಸ್ಕಾರ, ನಿಖಿಲೇಡದಾತಿನ ಕುಶಲ್ದರ ಸಿ ನವಿಂಡಿ ಪಡೀಲ್ ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗ ರಂಗದ ಬದು.
1: ಒಂದು ಚಿಕನ್ ಸುಕ್ಕ ಬಾಕಿದ ಪೂರಾ

ಈತನೇಟ ಸೂಪರ್ ಮರ್ಮಾಯಿ ಅಂಚನೆ ಸೂಂಬೆ ಈ ತುಳು ಸಿನಿಮಾದ ಪದಕುಲನಿಕೆ ಏನಂದು ಬರ್ತಾರೆ. ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ನನ್ನ ದುಂಬುದ ತುಳು ಪ್ರಸಾರ ತಿಕ್ಕಗ ಆತನೇಟ ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದಕ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

0: ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು, ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

मोहब्बत से भरा।

चक्कियों की रहट गाता है धीमी धीमी लय में सुरीली बोल।

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.